ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 23ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 13ನೇ ತಾರೀಕು ಶನಿವಾರ. ಇಂದಿನ ಬೆಳಗಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:55. ಆತ್ಮೀಯ ಕೇಳುಗರಿಗೆಲ್ಲ ಮಾಧವಿ ಮಾಡುವ ನಮಸ್ಕಾರಗಳು.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶಗಳಲ್ಲಿ ಬೇಲಿ ಹಾಕುವ ಕೆಲಸ ಆರಂಭವಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಏರ್ ಇಂಡಿಯಾ ವಿಮಾನ AI-171 ಅಪಘಾತ ಪ್ರಕರಣದ ತನಿಖೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಗದಿಪಡಿಸಲಾದ ನಿಯಮಾವಳಿಗಳ ಅನುಸಾರ ಅತ್ಯಂತ ಜಾಗರೂಕತೆ ಮತ್ತು ವೃತ್ತಿಪರತೆಯಿಂದ ಮುಂದುವರಿಯುತ್ತಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿರುವ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಹೊಸ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ರಾಜ್ಯ ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು ರಾಜ್ಯದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತೆಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. 7 ಗಂಟೆಗೆ

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳಾಗಿರುವ ಪರಿಚಯವನ್ನು ಮಾಡಿಕೊಳ್ಳೋಣ. ಕಾರ್ಯಕ್ರಮ ವಿವರಣೆಯ ನಂತರ ನಾದೋಪಾಸನೆ.

7:05 ಪ್ರದೇಶ ಸಮಾಚಾರ. 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು. ಕನ್ನಡದಲ್ಲಿ ವಾರ್ತಾ ಪ್ರಸಾರ, ನಂತರ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ಮತ್ತಷ್ಟು ಭಾವಗೀತೆಗಳು ಪ್ರಸಾರವಾಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, 8:30 ನಂತರ ಶುಭೋದಯ ಕರ್ನಾಟಕ ಮುಂದುವರಿಯುವುದು. 9:00 ಇಂದಿನ ವಿಶೇಷ, ಹತ್ತು ಗಂಟೆ 2 ನಿಮಿಷಕ್ಕೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 11:02 ಹೊಸ ಹಾಡು, 11:30 ಕಲಾಭಾರತಿ. 12:00 ಪ್ರದೇಶ ಸಮಾಚಾರ, 12:05 ಕರೆಗೊಂದು ಹಾಡು. 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರ, 1:20 ಸಂದೇಶ ನಮಗೆ, ಸಂಗೀತ ನಿಮಗೆ. 2:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, 2:15 ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ವಾರಾಂತ್ಯದ ವಿಶೇಷ ಹಾಡುಗಳು ನಿಮಗಾಗಿ. 2:30 ಪ್ರದೇಶ ಸಮಾಚಾರ, 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು ಪ್ರಸಾರವಾಗಲಿದೆ. 3:00 ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳು, 4:00 ಪರಿಮಳ,

5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಪ್ರಾಯೋಜಿತ ಕಾರ್ಯಕ್ರಮ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ಸೇಫ್ ಡ್ರೈವ್ ಗಾನಬಜಾನ. 6:40 ಪ್ರದೇಶ ಸಮಾಚಾರ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಸೇಫ್ ಡ್ರೈವ್ ಗಾನಬಜಾನ ಮುಂದುವರಿಯಲಿದೆ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ. ನಂತರ ಸೇಫ್ ಡ್ರೈವ್ ಗಾನಬಜಾನ ಮುಂದುವರಿಯುವುದು. ರಾತ್ರಿ 8:02 ಚಲನಚಿತ್ರ ಧ್ವನಿ ವಾಹಿನಿ ಪ್ರಸಾರವಾಗಲಿದೆ. ಚಿತ್ರ ಗೀತಾ. 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಆನಂತರ ಹಿಂದಿ ಮೆಲೋಡೀಸ್. ರಾತ್ರಿ 10:02 ಪ್ರೇಮ ನಿನಾದ. ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರು ಪರಿಚಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನಾದ ಉಪಾಸನೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಇದೀಗ ಕುಮಾರ್ ಎಫ್ ಕಣವಿ ಅವರ ಧ್ವನಿಯಲ್ಲಿ ಕೇಳೋಣ ವಾದಿರಾಜರ ಒಂದು ಕೃತಿ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯಾಗಿ ಪ್ರಸಾರವಾಗ್ತಾ ಇದೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮಾರುತಿ ಕುರಿತಾದ ಒಂದು ಗೀತೆ.

ಸ್ನೇಹಿತರೆ, ರೇಡಿಯೋ ಸಮಯ ಆಗಿದೆ 6:32 ಇನ್ನು ಮುಂದೆ ಚಿತ್ರಗೀತೆ ಆಧಾರಿತ ಭಕ್ತಿಗೀತೆಗಳು ಪ್ರಸಾರವಾಗಲಿದೆ ನಿಮಗಾಗಿ. ಇವತ್ತಿನ ಅನಾಥೋಪಾಸನೆ ಕಾರ್ಯಕ್ರಮದಲ್ಲಿ ಮಂತ್ರಾಲಯ ಮಹಾತ್ಮೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದಾರೆ. ರಾಜ ಎಸ್ ಗುರುರಾಜಾಚಾರ್ಯ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಶ್ರೀ ಎಡೆಯೂರು ಸಿದ್ದಲಿಂಗೇಶ್ವರ ಮಹಾತ್ಮೆ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಈ ಗೀತೆಗಿದೆ.

ಶ್ರೀ ಜಗನ್ನಾಥ ದಾಸರು ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ವಿಜಯಕೃಷ್ಣ ಡಿ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಜಗನ್ನಾಥದಾಸರ ಈ ಕೃತಿಗೆ ಸಂಗೀತ ನೀಡಿ ಚಿತ್ರಕ್ಕೆ ಅಳವಡಿಸಿದ್ದಾರೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನ ಕೇಳ್ತಾ ಇದ್ದೀರಿ. ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ಶಿವಭಕ್ತ ಮಾರ್ಕಂಡೇಯ ಚಿತ್ರದ ಒಂದು ಹಾಡು. ಬಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿದೆ.

ಹಾಡುತ್ತಿರುವಳು ಉಷೆಯು ಪೂರ್ವದಲ್ಲಿ ಪಾದ ಪೂಜೆಗೆ ಕಾಯುತ್ತಿರುವರು.

ಭಕ್ತಿಗೀತೆಗಳನ್ನು ಆಲಿಸ್ತಾ ಇದ್ದೀರಾ ಇವತ್ತಿನ ನಾದೋಪಾಸನೆ ಕಾರ್ಯಕ್ರಮದಲ್ಲಿ. ಭಕ್ತ ಅಯ್ಯಪ್ಪ ಚಿತ್ರದಾಗಿದೆಯನ್ನು ಕೇಳಿ ಬರೋಣ. ಸುಂದರ್ ಹಾಗೂ ವೀರಮಣಿದಾಸನವರ ದನಿಗಳಲ್ಲಿ ಗಂಧರ್ವ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಅಕ್ಕ ಮಹಾದೇವಿಯವರ ವಚನವನ್ನ ಕೇಳಿಬರೋಣ. ಕುಮಾರ್ ಈಶ್ವರ್ ಅವರು ಸಂಗೀತ ನೀಡಿ ಶ್ರೀ ಅಲ್ಲಮ ಪ್ರಭು ಚಿತ್ರಕ್ಕೆಂದು ಅಳವಡಿಸಿದ್ದಾರೆ. ದನಿಯಾಗಿದ್ದಾರೆ ಅನುಪಮಾ ಶರದಿ.

ಇವತ್ತಿನ ನಾದ ಉಪಾಸನೆ ಕಾರ್ಯಕ್ರಮದ ಕೊನೆ ಗೀತೆಯಾಗಿ ಪ್ರಸಾರವಾಗ್ತಾ ಇದೆ ಶ್ರೀ ದಾನಮಾದೇವಿ ಚಲನಚಿತ್ರದಿಂದ. ಅನುರಾಧ ಭಟ್ ಹಾಗೂ ಶ್ರೀಕೃಪ ಅವರು ಧ್ವನಿಯಾಗಿದ್ದಾರೆ. ಸಿರಿಯವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ ಈ ಗೀತೆಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೃಷಿ, ನೀರಾವರಿ, ನಗರಾಭಿವೃದ್ಧಿ, ಸಂಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಲಾಗಿದ್ದು ಪರಿಶೀಲಿಸಿ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ತಿಳಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಕೆದಾಟು ಯೋಜನೆಯನ್ನು ಮೌಲ್ಯಮಾಪನ ಮಾಡುವಂತೆ ಕೇಂದ್ರ ಜಲ ಆಯೋಗವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಸ್ತಾಪಿಸಿದ್ದಾರೆ. ಈ ಬಗ್ಗೆ ತ್ವರಿತ ಅನುಮತಿ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ವಿನಂತಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪರಿಸರ ದಿನಾಚರಣೆ ಪ್ರಯುಕ್ತ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಇಂದು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭು ಬಕ್ರು ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರೊಂದಿಗೆ ನಡೆದ ಸಭೆಯಲ್ಲಿ ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ನೀಟ್ ಮರುಪರೀಕ್ಷೆಯ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಸೋಮನಾಥನ್, ನೀಟ್ ಮರುಪರೀಕ್ಷೆಯನ್ನು ಯಾವುದೇ ಅಡಚಣೆ ಇಲ್ಲದೆ ಯಶಸ್ವಿಯಾಗಿ ನಡೆಸಲು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಹಾಗೂ ಜಿಲ್ಲಾಡಳಿತಗಳು ಪರಸ್ಪರ ನಿಕಟ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದ್ದಾರೆ. ಈ ವರ್ಷದ ಮೇ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 3.93 ಏರಿಕೆಯಾಗಿದೆ. ಹೊಸ ಸರಣಿಯ ಅಂಕಿಅಂಶಗಳ ಪ್ರಕಾರ ಇದು ಸತತ 5ನೇ ತಿಂಗಳ ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 3.48 ಹೋಲಿಸಿದರೆ ಹಣದುಬ್ಬರ ದರವು ಮಧ್ಯಮ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬ್ಯಾಸ್ಟನ್ನಲ್ಲಿ ನಿನ್ನೆ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 10ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಶ್ರೀಲಂಕಾವನ್ನು 87 ರನ್ಗಳಿಂದ ಮಣಿಸಿತು. ಟೊರಾಂಟೋದಲ್ಲಿ ಇಂದು ನಡೆದ ಕೆನಡಾ ಮತ್ತು ಬಾಸ್ನಿಯಾ ಹೆರ್ಜೆಗೋವಿನಾ ನಡುವಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಮತ್ತು ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಅಪ್ಪ, 3,000 ಕೊಡಿ.
4: ಯಾಕೆ?
3: ನನ್ನ ಪಾಕೆಟ್ ಮನಿ.
4: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
3: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ, ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
4: ಅರೆ ವಾ, ನನಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
3: ನಿಮ್ ಮೊಬೈಲ್ ಕೊಡಿ.
4: ತಗೋ ತಗೋ.
5: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
6: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ

0: ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನೀಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಈಗ ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಾಲನೆಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು, ರಾಜ್ಯದ ಪಾಲಿನ 5,300 ಕೋಟಿ ರೂಪಾಯಿ ಅನುದಾನವನ್ನು ಶೀಘ್ರ ಮಂಜೂರು ಮಾಡುವಂತೆ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆ ಇದೆ. ಇದೇ 25ರಂದು ಕೇಂದ್ರದ ಜಲಶಕ್ತಿ ಖಾತೆ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಆಗ ಕೃಷ್ಣ, ಮಹದಾಯಿ, ಕಳಸ ಬಂಡೂರಿ ಸೇರಿದಂತೆ ಮಹತ್ವದ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ಹಣಕಾಸು ನೆರವಿಗಾಗಿ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದರು. ರಾಜ್ಯದ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಹೊಸದಿಲ್ಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ರಾಜ್ಯದ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಹಾಗೂ ಸಕ್ಕರೆ ಕನಿಷ್ಠ ಮಾರಾಟ ಬೆಲೆ ಪರಿಷ್ಕರಣೆ ಸೇರಿದಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕೇಂದ್ರದ ಅನುದಾನದೊಂದಿಗೆ ಬೆಂಬಲಿಸುವಂತೆ ಕೇಂದ್ರ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಸಲ್ಲಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಸಚಿವರೊಂದಿಗೆ ಸಮಾಲೋಚಿಸಿದ ಅವರು, ಡಿಜಿಟಲ್ ಹಾಗೂ ಸೈಬರ್ ಸೇರಿದಂತೆ ಆಂತರಿಕ ಭದ್ರತೆ, ಪೊಲೀಸ್ ವ್ಯವಸ್ಥೆ ಆಧುನೀಕರಣಕ್ಕೆ ಪ್ರಸ್ತಾವ ಸಲ್ಲಿಸಿದರು. ವೈದ್ಯಕೀಯ ದಂತ ವೈದ್ಯಕೀಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಶುಲ್ಕ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯದ ಖಾಸಗಿ ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ವೃತ್ತಿಪರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಅನ್ವಯವಾಗುವಂತೆ ಕಳೆದ ವರ್ಷದ ಫೀಯನ್ನೇ ಆಕರಿಸಲಾಗುವುದು ಎಂದರು. ವಿಜಯಪುರದಲ್ಲಿ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಶೇಷಾಧಿಕಾರಿ ಡಾ ರಾಜಶೇಖರ್ ದ್ಯಾಬೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಹಿರಿಯ ವೈದ್ಯಾಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ರಾಷ್ಟೀಯ ವೈದ್ಯಕೀಯ ಆಯೋಗದ ನಿಯಮಾವಳಿ ಅನ್ವಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ ಹಾಗೂ ಇತರೆ ಶಾಸನಬದ್ಧ ಅವಶ್ಯಕತೆಗಳು ಸೇರಿದಂತೆ ವಿವರಗಳನ್ನು ಅವರು ಪಡೆದುಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಈ ಮಾಹಿತಿ ನೀಡಿ, ಸಸಿ ನೆಡುವ ಅಭಿಯಾನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ ಎಂದರು. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನಿಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800

0: 315-700-8 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಕೋರಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಾಲಕಾರ್ಮಿಕರಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಬಾಲ್ಯ, ವಯಸ್ಕರಿಗೆ ಘನತೆಯ ಉದ್ಯೋಗ ಎಂಬ ಅಂತಾರಾಷ್ಟೀಯ ಕಾರ್ಮಿಕ ಸಂಘದ 2026ನೇ ಸಾಲಿನ ಧ್ಯೇಯದೊಂದಿಗೆ ಬೆಳಗಾವಿಯಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ದಿನಾಚರಣೆ ಜರುಗಿತು. ಬೆಳಗಾವಿ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ KN ಶಿವಕುಮಾರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು.
4: ನಿರ್ಮೂಲನಾ ಕಾಯ್ದೆ ನಮ್ಮ ಇಲಾಖೆಗಳು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಕಾರ್ಯಕರ್ತರು ಎಲ್ಲರ ಸಹಕಾರ ಇಲ್ಲದೇ ನಾವು ಇಲ್ಲಿ ಯಶಸ್ಸನ್ನು ಕಾಣಕ್ಕಾಗಲ್ಲ. ಕಾನೂನು ಚೌಕಟ್ಟಿನಲ್ಲಿ ದಂಡನೆ ಒಂದೇ ಮುಖ್ಯ ಆಗಲ್ಲ, ಜಾಗೃತಿ ಮೂಡಿಸೋದು ಮತ್ತೆ ರಿಹಾಬಿಲಿಟೇಷನ್ ಅಂದ್ರೆ ಬಾಲಕಾರ್ಮಿಕ ಪದ್ಧತಿ ಒಳಗಾಗತಕ್ಕಂತ ಮಕ್ಕಳಿರ್ಬೋದು ಹಾಗೂ ಅವರ ಪೋಷಕರಿಗೂ ಕೂಡ ಸೇರಿಸಿ ಪುನರ್ವಸತಿಯನ್ನು ಕಲ್ಪಿಸತಕ್ಕಂಥದನ್ನ ಮಾಡಬೇಕಾಗಿದೆ. ಸುಮಾರು 4-5 ಇಲಾಖೆಯವರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ. ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚಿನ ತೀರ್ಪಿನಲ್ಲಿ ಅದನ್ನು ಹೈಲೈಟ್ ಮಾಡಿ ಹೇಳಿಲ್ಲ.
0: ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2025-26ನೇ ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮರವರ್ ತಿಳಿಸಿದ್ದಾರೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಪತ್ತೆಗೆ ಸಂಬಂಧಿಸಿ 2 ಪ್ರಕರಣಗಳು ದಾಖಲಾಗಿದ್ದು 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹಾಜರುಪಡಿಸಿ 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ. 3 ಮಕ್ಕಳನ್ನು ಸೂಕ್ತ ತಿಳಿವಳಿಕೆಯೊಂದಿಗೆ ಪೋಷಕರ ಸುಪರ್ದಿಗೆ ನೀಡಿ ನಿಗಾವಹಿಸಲಾಗಿದೆ ಎಂದರು. ಅರ್ಹ ಪ್ರತಿಭಾವಂತ ಯುವಜನರಿಗೆ ಕಳೆದ 25 ವರ್ಷಗಳಿಂದ ದಾನಿಗಳ ನೆರವಿನಿಂದ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿದ್ಯಾಗಿರಿಯ ಜನತಾ ಶಿಕ್ಷಣ ಸಮಿತಿಯ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದ್ದು ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಅಂಕೇಗೌಡರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿದ್ಯಾಪೋಷಕ ಸಹ ಸಂಸ್ಥಾಪಕ ಡಾ ರಾಘವೇಂದ್ರ ತಿಕೋಟ ತಿಳಿಸಿದ್ದಾರೆ. ಕಳೆದ 2001ರಿಂದ ಈವರೆಗೆ 19,600 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ದಾನಿಗಳಿಂದ ಸಂಗ್ರಹಿಸಿದ 79 ಕೋಟಿ ರೂಪಾಯಿ ಹಣ ಸಹಾಯವನ್ನು ವಿದ್ಯಾಪೋಷಕ ಸಂಸ್ಥೆ ಒದಗಿಸಿ ಪ್ರತಿಭಾವಂತರ ಬದುಕು ಬೆಳಗಿದೆ. ಜೆಎಸ್ಎಸ್ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಧ್ಯಕ್ಷ ಡಾ ಗುರುರಾಜ್ ಕರ್ಜಗಿ, ಡಿಮಾನ್ಸ್ ನಿರ್ದೇಶಕ ಡಾ ಸಿ ಅರುಣ್ಕುಮಾರ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇಂದು ತೋಟಗಾರಿಕೆ ಸಂತೆ ಆಯೋಜಿತವಾಗಿದೆ. ವಿವಿಧ ತರಕಾರಿ, ಹಣ್ಣು, ಹೂವು, ಅಲಂಕಾರಿಕ ಸಸ್ಯಗಳ ಮಾರಾಟ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ತಿಂಗಳ 2ನೇ ಶನಿವಾರ ಆಯೋಜಿಸುವ ತೋಟಗಾರಿಕೆ ಸಂತೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿದೆ. ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮಗಳ ಮೂಲಕ ಕ್ರೀಡೆಯೊಂದಿಗೆ ಕ್ರೀಡಾ ಮನೋಭಾವ, ನಾಯಕತ್ವ ಹಾಗೂ ದೇಶಭಕ್ತಿಯ ಮೌಲ್ಯಗಳನ್ನು ಯುವಜನತೆಯಲ್ಲಿ ಮೈಗೂಡಿಸುವಲ್ಲಿ ಸೈನಿಕ ಶಾಲೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇರಳ ಹಾಗೂ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರೀ ಸುಬ್ರತೋ ಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ಪ್ರದಾನಿಸಿ ಅವರು ಮಾತನಾಡಿದರು. ಸೈನಿಕ ಶಾಲೆಗಳ ಯುವ ಫುಟ್ಬಾಲ್ ಆಟಗಾರರು ರಾಷ್ಟೀಯ ತಂಡದ ಮೂಲಕ ಅಂತಾರಾಷ್ಟೀಯ ಮಟ್ಟದ ಪಂದ್ಯಗಳಲ್ಲಿ

ದೇಶವನ್ನು ಪ್ರತಿನಿಧಿಸಿ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಎಂದು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನ್ನಿಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಎಂದಿನಂತೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಬರೋಣ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭೀಮಸೇನ ರಾವ್ ರಾಯಸಂ ಅವರ ಹಾಸ್ಯ ಪಾಯಸಂ. ವಿಜಯನಗರ ಹರಪನಹಳ್ಳಿ ರಾಯಸಂ ಭೀಮಸೇನ ರಾವ್ ಅಂದರೆ ಬೀಚಿ ಅವರ ಊರು. ಡಿವಿಜಿಯವರ ಮಂಕುತಿಮ್ಮನೇ ಬೇರೆ, ಬೀಚಿಯವರ ತಿಮ್ಮನೇ ಬೇರೆ. ಜೀವನದ ಮಹತ್ವದ ಗುರಿಗಳನ್ನು ಚಾಟಿ ಏಟು ನೀಡುತ್ತಾ ಕಲಿಸಿದ ಸಾಹಿತಿ ಬೀಚಿ. ಅವರ ಭಾಷಣದ ಸ್ವರೂಪ ಹೀಗಿತ್ತು.
2: ಇನ್ನೂ ಕತ್ತಲು ಬಂದಿಲ್ಲ, ಬೆಳಕು ಹೋಗುತ್ತಲಿತ್ತು. ಸಂಜೆಯ ವಾಕಿಂಗ್ ಮುಗಿಸಿ ಮನೆಗೆ ಬರ್ತಲಿದ್ದೆ. ನಮಸ್ಕಾರ ಸರ್, ಹಿಂದಿನ ಧ್ವನಿ. ನಾನು ಪ್ರತಿ ನಮಸ್ಕಾರ ಹೇಳಿ ಹಿಂತಿರುಗಿದೆ. ಯಾರೇ ವ್ಯಕ್ತಿ? ಮುಖವೆಲ್ಲ ಗಡ್ಡ ಅಲ್ಲ, ಮುಖವೇ ಗಡ್ಡ, ಮುಖವೇ ಇಲ್ಲ, ಬರೀ ಕೂದಲು ರಾಶಿ ಮುಗ್ಗಿರಬೇಕಾದಲ್ಲಿ. ಆದರೆ ಧ್ವನಿ ಮಾತ್ರ ಸುಪರಿಚಿತ. ಆದರೆ ಯಾರೀ ವ್ಯಕ್ತಿ? ಎಷ್ಟು ಹೊತ್ತು ನೋಡುವುದು? ಕಡೆ ಬಾಯಿ ಬಿಟ್ಟು ಕೇಳಿಯೇ ಬಿಟ್ಟೆ. ಯಾರು ತಾವು? ಗಾಗಸಿನಕ್ಕಾಗ ಆ ಕೂದಲ ಕಾಡಿನ ಮಧ್ಯೆ ಬಿಳಿ ಹಲಸಾಲು ಕಂಡಿದ್ದು. ಹೌದು, ಎಲ್ಲಿಯೂ ನೋಡಿದ್ದೇನೆ, ಆದರೆ ಗುರುತು ಮಾತ್ರ ಹತ್ತಲಿಲ್ಲ. ನಾನು ಸರ್, ನನ್ನನ್ನೇ ಮರೆತು ಬಿಟ್ರ? ಪೂಜೆ ತಬ್ಬಿಬಾದೆ ಯಾರಿರ್ಬೋದು ಯೋಚಿಸುತ್ತ ಕ್ಷಣಕಾಲ ನಿಂತೆ. ಸಾವಕಾಶವಾಗಿ ಹೇಳ್ತೀವಿ ವ್ಯಕ್ತಿ. ನಾನು ಸರ್ ತಿಮ್ಮ, ನಿಮ್ಮ ಆತ್ಮ ಮಿತ್ರ ಮತ್ತು ನಿಮ್ಮ ಮಾನಸ ಪುತ್ರ ಅಲ್ವೇ? ನನ್ನನ್ನೇ ಮರೆತು ಬಿಟ್ರ? ತಿಮ್ಮ, ಈ ಕೂದಲ ರಾಶಿ ತಿಮ್ಮನೇ, ಇದೇನೆಯ ವೇಷ ಎಂದು ವಿಚಾರಿಸಿದೆ. ಹೌದು ಬಿಡಿ ಸರ್, ಯಾಕೆ ಸರ್ ಗಡ್ಡ ಬೋಳಿಸಬೇಕು? ಮರು ಪ್ರಶ್ನೆ ಹಾಕಿದ, ಹಾಗೆ ಮುಂದುವರಿಸಿದ. ಮಾರ್ಕೆಟ್ನಲ್ಲಿ ಫಾರಿನ್ ಬ್ಲೇಡೇ ದೊರೆಯುತ್ತಿಲ್ಲ, ಇಲ್ದಿದ್ದರೆ ಬೇಡ, ನಮ್ಮ ಇಂಡಿಯನ್ ಬ್ಲೇಡ್ ಇಲ್ವೇನಯ್ಯ? ತತ್ ಖಚಿತ ಸರ್, ಅದೆಲ್ಲ ಬ್ಲೇಡು ಅನ್ನಬೇಕು, ಫಾರಿನ್ ಬ್ಲೇಡೆ, ಅವಾಗ ಸರಿಯಾದ ಬ್ಲೇಡೇ ಇಲ್ಲ. ಹೌದೇ ಎಂದಂದೆ. ತಿಮ್ಮನ ಅಸ್ಖಲಿತವಾಗ್ದಿರಿ ಶುರುವಾಯಿತು. ಫಾರಿನ್ ಬ್ಲೇಡ್ ಸಿಕ್ಕುತ್ತಿಲ್ಲ ಎಂದಾದಮೇಲೆ ಒಂದು ಕಂತ್ರಿ ಬ್ಲೇಡನ್ನೇ. ಕಂತ್ರಿ? ಕಂತ್ರಿ ಅಂದ್ರೆ ಏನಯ್ಯ? ಕಂಟ್ರಿ ಎಂಬುದಕ್ಕೆ ತದ್ಭವ ಕಂತ್ರಿ ಸರ್. ಇದು ತಿಮ್ಮನ ತತ್ಸಮ ತದ್ಭವಗಳ ಕಲ್ಪನೆ. ಸರಿ, ಮುಂದೇನಾಯ್ತಯ್ಯ? ಒಂದು ಕಂತ್ರಿ ಬ್ಲೇಡ್ ತಂದು ಆಮೇಲೆ ಅದರಿಂದ ಮುಖಶವರ ಆರಂಭಿಸಿದೆ. ಇನ್ನೂ ಅರ್ಧ ಕೂಡ ಆಗಿಲ್ಲ ಸರ್. ಆಸ್ಟ್ರೇಲಿಯೇ ಏನಾಯ್ತಪ್ಪ ಆಸ್ಟ್ರೇಲಿಯೇ ಎಂದು ಕಾತರದಿಂದ ಕೇಳಿದೆ. ಮೊದಲು ಮಾಡಿಕೊಂಡಿದ್ದನಲ್ಲ, ಆ ಕಡೆ ಮೊದಲಿನಂತೆ ಮತ್ತೆ ಗಡ್ಡ ಬೆಳೆದು ನಿಂತು ಬಿಟ್ಟಿದೆ. ನಿನ್ನ ತಲೆ ನಿನ್ನನ್ನು ಮುಸಿ ಮುಸಿನಕ್ಕೆ ಅತಿಶಯೋಕ್ತಿಗೆ ಒಂದು ಅಳತೆ ಬೇಡವೆ? ನನ್ನ ಮಾತಿನ ಅರ್ಥವನ್ನೇ ಬದಲು ಮಾಡಿದ್ದೀಮ್ಮ. ಗಡ್ಡಕ್ಕೆ ಎಷ್ಟು ಕಷ್ಟವಾಯಿತು, ಇನ್ನು ತಲೆಯನ್ನು ತಡುವುದೇ, ಅದಕ್ಕೆ ಇನ್ನು ಶೌರ್ವೇ ಬಿಡ ನಿರ್ಧರಿಸಿಬಿಟ್ಟಿದ್ದೇನೆ. ಫಾರಿನ್ ಬ್ಲೇಡ್ ಬರಬೇಕು, ನಾನು ಗಡ್ಡ ಬೋಳಿಸಬೇಕು, ಇದು ನನ್ನ ಅಂತಿಮ ನಿರ್ಧಾರ. ಇವನೊಟ್ಟಿಗೆ ವಾದ ಬೇಡ ಇನ್ನು ಎಂದು ಮನದಲ್ಲಿ ಅಂದುಕೊಂಡು ಆ ವಿಷಯವನ್ನು ಅಷ್ಟಕ್ಕೆ ಕೈಬಿಟ್ಟೆ. ಇನ್ನೇನಪ್ಪ ಸಮಾಚಾರ, ಚೆನ್ನಾಗಿದೆಯಾ? ಇದ್ದೇನು ನೋಡಿ ಸ್ವಾಮಿ, ಅಥವಾ ಸತ್ತಿಲ್ಲ ಆಯಿತು ಬದುಕಿಲ್ಲ ಅಂತಾರಲ್ಲ, ಹಾಗಿದ್ದೇನೆ.

0: ಈ ಮಧ್ಯೆ ಎಲ್ಲಿ ಹೆಚ್ಚು ಹೋಗಲ್ಲ, ನಾನಾಯಿತು, ನನ್ನ ಮನೆಯಾಯಿತು ಎಂದ ಸಪ್ಪಿಯಾಗಿ. ಮದುವೆ ಆಯ್ತೇನೋ ತಿಮ್ಮ, ಥೂ ಬಿಡ್ತೀನಿ ಸ್ವಾಮಿ ಅಂತ ಮಾತನೇ ಎತ್ತಬೇಡಿ. ಮನೆ ಅಲ್ಲ, ಪರಬಾಟ್ನಿಂದ ಅಂದೆ, ರೂಮ್ ನಾನಾಯಿತು, ನನ್ನ ರೂಮ್ ಆಯಿತು, ಬನ್ನಿ ಇಲ್ಲೇ ಇದೆ, ಬನ್ನಿ ನಾಲ್ಕು ಹೆಜ್ಜೆ ಬನ್ನಿ. ಹಳೆಯ ಸ್ನೇಹಿತ ಇಷ್ಟು ವಿಶ್ವಾಸದಿಂದ ಕರೆಯುತ್ತಿದ್ದಾನೆ, ಹೋಗದೇ ಇದ್ರೆ ಚೆನ್ನಾಗಿರುತ್ತೆ. ಮುರಾಜಿಗೆ ಹೊರಟೆ, ಆಗಲಪ್ಪ ನಡೆ ಎಂದು. ಚೆನ್ನಾಗಿ ಇದೆ ಮನೆ, ಅಲ್ಲ ರೂಮು. ಒಳಗಡೆ ಹೋದೊಡನೆ ದೊಡ್ಡದೊಂದು ರೆಫ್ರಿಜರೇಟರ್. ಏನಯ್ಯ ತಿಮ್ಮ, ಭಾರಿ ಫ್ರಿಜ್ ತಂದಿಟ್ಟಿದೀಯಾ? ಎಲ್ಲವೂ ನಿಮ್ಮ ಆಶೀರ್ವಾದ ಸ್ವಾಮಿ. ಮೊನ್ನೆ ತಾನೇ ಕೊಂಡುಕೊಂಡು 8,000 ಕೊಟ್ಟು. 8,000? ಬೆಚ್ಚಿ ಬಿದ್ದು ಕೇಳಿದೆ. ಅಲ್ಲೋ ತಿಮ್ಮ, 2,000 ಸಿಕ್ಕುತ್ತಲ್ಲೋ. ಏನಂದ ತಿಮ್ಮ ಅದಕ್ಕೆ, ತಾಚಾರವಾಗಿ ನಗುತ್ತಾ ಉತ್ತರಿಸಿದ. 2,000 3,000 ಸಿಕ್ಕು ಕಂತ್ರಿ ಸ್ವಾಮಿ. ಸಣ್ಣ ನೀರು ಕೊಡಲಿಲ್ಲ ಸ್ವಾಮಿ ಕುಡಿಲಿಕ್ಕೆ? ಕೊಡಪ್ಪ ಒಂದು ಗ್ಲಾಸು ಎಂದು ಹೇಳಿ ಅವನ ಸೂಚನೆ ಮೇರೆಗೆ ಪಕ್ಕದ ಕೋಣೆಯಲ್ಲಿ ಹೋಗಿ ಕುಳಿದೆ. 30 ನಿಮಿಷದಲ್ಲಿ ತಂದು ಕೈಗಿತ್ತ. ಗ್ಲಾಸನ್ನು ಮುಟ್ಟಿದರೆ ಸಾಕು, ಕೈ ಕೊರೆಯುವಂತಿತ್ತು. ಒಂದೆರಡು ಗುಡ್ಡ ಕುಡಿದೆ. ಏನೋ ಮಣ್ಣಿನ ವಾಸನೆ. ತಣ್ಣಗಿದೆಯಾ ಸರ್ ನೀರು? ಬಹು ಆಸ್ತಿಯಿಂದ ವಿಚಾರಿಸಿದ. ತಣ್ಣಗೇನೋ ಇದೆ ಕಣಯ್ಯ, ಆದರೆ ಇದೇನು ಮಣ್ಣಿನ ವಾಸನೆ ಬರುತ್ತಲ್ಲ. ಅದೇ ಅದು ಹಾಗೆ ಮಡಿಕೆ ಹೊಸ್ತು ನೋಡಿ, ಅದಕ್ಕೆ ಮಣ್ಣಿನ ವಾಸನೆ ಬರುತ್ತೆ. ಮಡಿಕೆ ಬೆಚ್ಚಿ ಬಿದ್ದು ಕೇಳಿದೆ. ಅಲ್ಲಯ್ಯ ನೀನು ನೀರು ಕೊಟ್ಟು ಫ್ರಿಜ್ಜಿಂದ ಅಲ್ವೇ? ಹೌದು ಸ್ವಾಮಿ, ಅದೇ ಹೇಳಿದ್ನಲ್ಲ, ಫಾರಿನ್ ಫ್ರಿಜ್ಜು ಅಂತ. ಅದರಲ್ಲಿಯೇ ಹೊಸ ಮಡಿಕೆ ಇಟ್ಟಿದ್ದೇನೆ ನೀರು ಹಾಕಿ. ನನಗೆ ನಗೆ ತಡೆಯಲಾಗಲಿಲ್ಲ. ಆಮೇಲೆ ತಿಮ್ಮ ಸಾವಕಾಶವಾಗಿ ವಿವರಿಸಿದ. 8,000 ಕೊಟ್ಟಿದ್ದಾನೆ ಎಂಬುದಕ್ಕೆ ಅವನ ಚೆಕ್ ಬುಕ್ಕೇ ಸಾಕ್ಷಿ. ಆದರೆ ಅವನ ದುರ್ದೈವ, ಅದರದೊಂದು ಪಾರ್ಟ್ ಏನೋ ಕೆಟ್ಟಿದೆಯಂತೆ, ಅದು ನಮ್ಮ ದೇಶದಲ್ಲಿ ಸಿಕ್ಕುತ್ತಿಲ್ಲ. ಆದ್ದರಿಂದ ಫ್ರಿಜ್ ಮೂಲೆಗೆ ಬಿತ್ತು. ಆದರೂ ತಿಮ್ಮನಿಗೇನೋ ತೃಪ್ತಿ, ನನ್ನದು ಫಾರಿನ್ ಫ್ರಿಜ್ ಸರ್ ಎಂಬುದೇ ಅವನ ಹೆಮ್ಮೆ. ಮೂರ್ಖತನಕ್ಕೂ ಒಂದು ಇತಿಮಿತಿ ಎಂಬುದಿರಬೇಡವೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಹಿರಿಯ ಸಾಹಿತಿ ಭೀಮಸೇನರಾವ್ ರಾಯಸಂ ಬಿಚಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಗುಡ್ ಮಾರ್ನಿಂಗ್, ಶುಭೋದಯ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ರತ್ನ ಭಂಡಾರವನ್ನು ಆಲಿಸಿ ಬಂದರೆ ಇನ್ನೀಗ ಭಾವಗೀತೆಗಳನ್ನು ಕೇಳುವಂತಹ ಸಮಯಕ್ಕೆ ಬಂದಿದ್ದೇವೆ. ಜಿಎಸ್ ಶಿವರುದ್ರಪ್ಪ ಅವರ ಒಂದು ಕವಿತೆಯನ್ನು ಕೇಳಿ ಬರೋಣ. ಮೈಸೂರು ಅನಂತಸ್ವಾಮಿಯವರ ದನಿಯಲ್ಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾಕ್ಟರ್ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ನಿರ್ಗಮನ ಪಥಸಂಚಲನವನ್ನು ಪರಿಶೀಲಿಸಲಿದ್ದಾರೆ. ಈ ವರ್ಷದ ನಿರ್ಗಮನ ಪಥಸಂಚಲನ ಐತಿಹಾಸಿಕವಾಗಲಿದೆ, ಏಕೆಂದರೆ ಮೊದಲ ಬಾರಿಗೆ ಮಹಿಳಾ ಕೆಡೆಟ್ಗಳು ತಮ್ಮ ಪುರುಷ ಸಹವರ್ತಿಗಳೊಂದಿಗೆ ಪಥಸಂಚಲನ ನಡೆಸಲಿದ್ದಾರೆ. ಈ ಭವ್ಯ ಸಮಾರಂಭದಲ್ಲಿ 500 ಹೆಚ್ಚು ಕೆಡೆಟ್ಗಳು ಅಂತಿಮ ಹೆಜ್ಜೆ ಹಾಕಲಿದ್ದಾರೆ ಮತ್ತು ಭಾರತೀಯ ಸೇನೆಯಲ್ಲಿ ಅಧಿಕಾರಿಗಳಾಗಿ ನಿಯೋಜನೆಗೊಳ್ಳಲಿದ್ದಾರೆ. ಭಾರತೀಯ ಮಿಲಿಟರಿ ಅಕಾಡೆಮಿಯ ಪಥಸಂಚಲನ ಕೇವಲ ಮಿಲಿಟರಿ ಸಂಪ್ರದಾಯವಲ್ಲ, ಬದಲಾಗಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಸಮರ್ಪಿತವಾಗಿರುವ ಯುವ ಅಧಿಕಾರಿಗಳಿಗೆ ಹೊಸ ಪಯಣದ ಆರಂಭವನ್ನು ಸೂಚಿಸುತ್ತದೆ. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆಯ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳನ್ನು ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸ್ವದೇಶಿ ಕ್ಷೇಪಣಿ ವ್ಯವಸ್ಥೆಗಳು ತೋರಿದ ಅಸಾಧಾರಣ ಪ್ರದರ್ಶನವು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹೈದರಾಬಾದ್ನ ಡಿಆರ್ಡಿಒದ ಡಿಆರ್ಡಿಎಲ್ನಲ್ಲಿ ಅತ್ಯಾಧುನಿಕ ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆ ಸಂಕೀರ್ಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಆಕಾಶ್ ಮತ್ತು ಬ್ರಹ್ಮೋಸ್ನಂತಹ ಕ್ಷಿಪಣಿ ವ್ಯವಸ್ಥೆಗಳು ಜಾಗತಿಕ ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತದ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ ಎಂದ ಅವರು, ಶಾಂತಿ ಸ್ಥಾಪನೆಗೆ ಶಕ್ತಿ ಅಗತ್ಯವಾಗಿದ್ದು ಸ್ವಾವಲಂಬನೆಯೇ ಆ ಶಕ್ತಿಗೆ ಅತ್ಯಂತ ವಿಶ್ವಾಸಾರ್ಹ ತಳಹದಿಯಾಗಿದೆ ಎಂದು ತಿಳಿಸಿದರು. ವೇಗವಾಗಿ ಬದಲಾಗುತ್ತಿರುವ ಯುದ್ಧದ ಸ್ವರೂಪ ಹಾಗೂ ಜಾಗತಿಕ ಅನಿಶ್ಚಿತತೆಗಳ ನಡುವೆ ರಾಷ್ಟ್ರೀಯ ಭದ್ರತೆಯನ್ನು ರಕ್ಷಿಸಲು ಶತ್ರುಗಳನ್ನು ಮಟ್ಟಹಾಕುವ ಪ್ರಬಲ ನಿರೋಧಕ ಸಾಮರ್ಥ್ಯ ಅತ್ಯಗತ್ಯ ಎಂದ ಸಚಿವರು, ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಶಸ್ತ್ರ ಪಡೆಗಳಿಗೆ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಒದಗಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದರು. ಇದೇ ಸಂದರ್ಭದಲ್ಲಿ ಅವರು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳು ಹಾಗೂ ಸ್ವದೇಶಿ ಕ್ಷಿಪಣಿ ವೇದಿಕೆಗಳ ತಾಂತ್ರಿಕ ಪ್ರದರ್ಶನವನ್ನು ವೀಕ್ಷಿಸಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಲ ಸಂಬಂಧಿತ ಪಾಲುದಾರರ ನಡುವೆ ನಿಕಟ ಸಮನ್ವಯತೆಯನ್ನು ಸಾಧಿಸುವ ಮೂಲಕ ಮರುಪರೀಕ್ಷೆಯನ್ನು ಸುಗಮವಾಗಿ, ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಒತ್ತು ನೀಡಿದರು. ಪರೀಕ್ಷೆಯ ಪಾವಿತ್ರ್ಯತೆ ಹಾಗೂ ಸುಗಮ ನಿರ್ವಹಣೆಗೆ ಧಕ್ಕೆ ತರಲು, ಅಡ್ಡಿಪಡಿಸಲು ಅಥವಾ ಯಾವುದೇ ರೀತಿಯ ಅಕ್ರಮ ಎಸಗಲು ಯತ್ನಿಸುವ ಯಾವುದೇ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ನೀಟ್ ಮರುಪರೀಕ್ಷೆಯು ದೇಶಾದ್ಯಂತ ಇದೇ 21ರಂದು ಜರುಗಲಿದ್ದು, ಯಾವುದೇ ಲೋಪದೋಷಗಳಿಲ್ಲದೆ ಪರೀಕ್ಷೆ ನಡೆಸಲು ಎಲ್ಲಾ ಹಂತಗಳಲ್ಲೂ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ. ಒಮಾನ್ ಕರಾವಳಿಯಲ್ಲಿ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಯನ್ನು ಖಂಡಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರೊಂದಿಗೆ ಮಾತನಾಡಿ

0: ಸ್ಥಿರತೆಗೆ ಧಕ್ಕೆ ತರುತ್ತವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ನಿಲ್ಲಬೇಕು ಎಂದು ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಆಗ್ರಹಿಸಿದ್ದು, ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಕರೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಪ್ರಕ್ರಿಯೆಯ ಕುರಿತು ಭಾರತೀಯ ರೈಲ್ವೆಯ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಹೆಚ್ಚು ಪಾರದರ್ಶಕ, ನಿಖರ ಮತ್ತು ತಂತ್ರಜ್ಞಾನ ಚಾಲಿತ ವ್ಯವಸ್ಥೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಇಲಾಖಾ ಪರೀಕ್ಷೆಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನಕ್ಕೆ ಬದಲಾಯಿಸುವಲ್ಲಿ ಆಗಿರುವ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ನೇಮಕಾತಿಯನ್ನು ವೇಗವಾಗಿ, ಪರಿಣಾಮಕಾರಿಯಾಗಿ ಮತ್ತು ಬಳಕೆದಾರ ಸ್ನೇಹಿಯಾಗಿ ಮಾಡಲು ಹೆಚ್ಚಿನ ಟ್ಯಾಬ್ಲೆಟ್ ಆಧಾರಿತ ಪರೀಕ್ಷೆಗಳನ್ನು ಪರಿಚಯಿಸಬೇಕು ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸಾಂಸ್ಕೃತಿಕ ಪಯಣ ಪ್ರವರ್ಧಮಾನಕ್ಕೆ ಬಂದಿದೆ ಮತ್ತು ಸಂಪ್ರದಾಯದಲ್ಲಿ ಬೇರೂರಿದೆ ಮತ್ತು ಜಗತ್ತಿಗೆ ಮುಕ್ತವಾಗಿದೆ. ಸರ್ಕಾರ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಅದು ಜನರಲ್ಲಿ ದೇಶದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಆಳವಾದ ಹೆಮ್ಮೆಯನ್ನು ಮೂಡಿಸಿದೆ. ಕಾಶಿ ವಿಶ್ವನಾಥ್ ಕಾರಿಡಾರ್ ನಿರ್ಮಾಣ, ಮಹಾಕಾಲ್ ಲೋಕ ಯೋಜನೆ, ಮಾ ಕಾಮಾಖ್ಯ ದೇವಾಲಯದ ಪುನರ್ ನಿರ್ಮಾಣ, ಜುನಾ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣ ಮತ್ತು ಅಯೋಧ್ಯೆಯಲ್ಲಿ ರಾಮ ದೇವಾಲಯದ ಸ್ಥಾಪನೆ ಸರ್ಕಾರದ ಪ್ರಮುಖ ಮುಖ್ಯಾಂಶಗಳಾಗಿವೆ. ಆಧ್ಯಾತ್ಮಿಕ ಮತ್ತು ಆಧುನಿಕ ಯಾತ್ರಾ ಸೌಲಭ್ಯಗಳ ಮೂಲಕ ಭಾರತದ ನಾಗರಿಕತೆಯ ಹೆಮ್ಮೆಯನ್ನು ಸರಾಗವಾಗಿ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಈ ಪರಿವರ್ತನೆಗೆ ಚಾಲನೆ ನೀಡಿರುವ ಪ್ರಮುಖ ಉಪಕ್ರಮಗಳಲ್ಲಿ ಮ್ಯೂಸಿಯಂ ಅನುದಾನ ಯೋಜನೆ ಮತ್ತು ಸಾಂಸ್ಕೃತಿಕ ಕಾರ್ಯ ಮತ್ತು ಉತ್ಪಾದನಾ ಅನುದಾನ ಯೋಜನೆ ಸೇರಿವೆ. ಏರ್ ಇಂಡಿಯಾ ವಿಮಾನ AI-171 ಅಪಘಾತ ಪ್ರಕರಣದ ತನಿಖೆಯು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಕಾರ್ಯವಿಧಾನಗಳಿಗೆ ಅನುಗುಣವಾಗಿ ಶ್ರದ್ಧೆ ಮತ್ತು ವೃತ್ತಿಪರತೆಯೊಂದಿಗೆ ಮುಂದುವರೆದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ಕಳೆದ ವರ್ಷ ಸಂಭವಿಸಿದ ದುರಂತ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಸಂತಾಪ ಸೂಚಿಸಿದ್ದಾರೆ. ಸಿಡ್ನಿಯಲ್ಲಿ ಇಂದು ನಡೆಯಲಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಭಾರತದ ಪಿವಿ ಸಿಂಧು ವಿಶ್ವ ಚಾಂಪಿಯನ್ ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬ್ಯಾಸ್ಟನ್ನಲ್ಲಿ ನಿನ್ನೆ ನಡೆದ ICC ಮಹಿಳಾ T20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಶ್ರೀಲಂಕಾವನ್ನು 87 ರನ್ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಡ್ಯಾನಿ ವ್ಯಾಟ್ ಹಾಡ್ಜ್ ಅವರ ಅಜಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ ಗಳಿಸಿತು. ಪ್ರತಿಯಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಟೊರಾಂಟೋದಲ್ಲಿ ಇಂದು ನಡೆದ ಕೆನಡಾ ಮತ್ತು ಬಾಸ್ನಿಯಾ ಹೆರ್ಜೆಗೋವಿನ ನಡುವಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಪ್ರಸ್ತುತ ನಡೆಯುತ್ತಿರುವ ಪಂದ್ಯದಲ್ಲಿ ಅಮೆರಿಕ ಮತ್ತು ಪೆರಗ್ವೆ ಮುಖಾಮುಖಿಯಾಗಿದ್ದು, ಇತ್ತೀಚಿನ ವರದಿಯಂತೆ 3 ಗೋಲುಗಳನ್ನು ಗಳಿಸಿರುವ ಅಮೆರಿಕ ಮುನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥ ಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ UG ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ TV ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ICC ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: ಅಪರಾಹ್ನ 12 ಗಂಟೆಗೆ.
1: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಭಾವಗೀತೆಗಳನ್ನು ಆಲಿಸ್ತಾ ಇದ್ರಿ, ಜೊತೆಗೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಸಹ ಕೇಳಿ ಬಂದ್ವಿ. ಇದೀಗ ಇನ್ನಷ್ಟು ಭಾವಗೀತೆಗಳನ್ನು ಕೇಳಿ ಬರೋಣ. ಕೆಎಸ್ ನರಸಿಂಹಸ್ವಾಮಿಯವರ ಒಂದು ಕವನವನ್ನು ಹಾಡಲಿದ್ದಾರೆ ರಾಜೇಶ್ವರಿ ಬಿ ಸಾದರ್.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಸತ್ಯಾನಂದ ಪತ್ರೋಟ ಅವರ ಒಂದು ರಚನೆಯನ್ನ ಕೇಳಿಬರೋಣ. ರಾಜು ಅನಂತಸ್ವಾಮಿಯವರ ದನಿಯಲ್ಲಿ ಬಡವನಾದರೆ ಏನು ಪ್ರಿಯೆ.

ಇದುವರೆಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದಷ್ಟು ಭಾವಗೀತೆಗಳನ್ನು ಕೇಳಿದ್ರಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಅನೇಕ ಶ್ರೋತೃಪುತ್ರರು ಸಂದೇಶಗಳನ್ನು ಕಳಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಿ. ಅವರೆಲ್ಲರಿಗೂ ನಿಲಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಸಮಯ ಆಗಿದೆ ಸರಿಯಾಗಿ 8:02. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ನಿರ್ಗಮನ ಪಥಸಂಚಲನವನ್ನು ಪರಿಶೀಲಿಸಲಿದ್ದಾರೆ. ಈ ವರ್ಷದ ನಿರ್ಗಮನ ಪಥಸಂಚಲನ ಐತಿಹಾಸಿಕವಾಗಲಿದೆ, ಏಕೆಂದರೆ ಮೊದಲ ಬಾರಿಗೆ ಮಹಿಳಾ ಕೆಡೆಟ್ಗಳು ತಮ್ಮ ಪುರುಷ ಸಹವರ್ತಿಗಳೊಂದಿಗೆ ಪಥಸಂಚಲನ ನಡೆಸಲಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಬೆಂಗಳೂರಿನಲ್ಲಿ ಇಂದು ಆಯೋಜಿಸಲಾಗಿರುವ ರೈಸ್ ಕಾನ್ಕ್ಲೇವ್ 2026 ಉದ್ಘಾಟಿಸಿ ಭಾಷಣ ಮಾಡಲಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಗಳೂರಿನಲ್ಲಿ ನಡೆಯುವ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮತ್ತು ವ್ಯಾಪಾರ ಹಾಗೂ ಕೈಗಾರಿಕಾ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಪ್ರಕ್ರಿಯೆಯ ಕುರಿತು ಭಾರತೀಯ ರೈಲ್ವೆಯ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಹೆಚ್ಚು ಪಾರದರ್ಶಕ, ನಿಖರ ಮತ್ತು ತಂತ್ರಜ್ಞಾನ ಚಾಲಿತ ವ್ಯವಸ್ಥೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳು ತೋರಿದ ಅಸಾಧಾರಣ ಪ್ರದರ್ಶನ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಎಲ್ಲ ಸಂಬಂಧಿತ ಪಾಲುದಾರರ ನಡುವೆ ನಿಕಟ ಸಮನ್ವಯತೆಯನ್ನು ಸಾಧಿಸುವ ಮೂಲಕ ಮರುಪರೀಕ್ಷೆಯನ್ನು ಸುಗಮವಾಗಿ, ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಒತ್ತು ನೀಡಿದ್ದಾರೆ. ಸಿಡ್ನಿಯಲ್ಲಿ ಇಂದು ನಡೆಯಲಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಭಾರತದ ಪಿವಿ ಸಿಂಧು ವಿಶ್ವ ಚಾಂಪಿಯನ್ ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಇದೀಗ ದ ವಿಲನ್ ಚಿತ್ರದ ಗೀತೆಯನ್ನ ಕೇಳಿ ಬರೋಣ. ಶ್ರೇಯ ಘೋಷಾಲ್ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಪ್ರೇಮ್ ಅವರ ಸಾಹಿತ್ಯ, ಅರ್ಜುನ್ ಚನ್ಯ ಅವರ ಸಂಗೀತ ಈ ಗೀತೆಗಿದೆ.

ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಅನೇಕ ಶ್ರೋತೃಮಿತ್ರರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಹಾಗೂ ಮನೆಯವರು, ಹಾಗೆಯೇ ಗೋಕಾಕ್ ತಾಲೂಕಿನ ಭೈರನಟ್ಟಿಯಿಂದ ದೇವರಾಜ್ ಕಿಲಾರಿ ಹಾಗೂ ಮನೆಯವರು, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶ ಕಳಿಸಿದರೆ, ಸಂಧ್ಯಾ ಮೋಹನ್ ಅವರು ಆರ್ಎಂ ನಗರದಿಂದ ಸಂದೇಶ ಕಳಿಸಿ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಬೆಳಗಿನ ವಂದನೆಗಳು ಅಂತ ಹೇಳಿ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ನಾದ ಉಪಾಸನೆ ಕಾರ್ಯಕ್ರಮದ ಹಾಡುಗಳು ಚೆನ್ನಾಗಿತ್ತು ಅಂತಿದ್ದಾರೆ. ಮಧು ಜೆ ಅವರು ಚಿತ್ರದುರ್ಗದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದರೆ, ಪ್ರಶಾಂತ್ ಸ್ನೇಹಾರ್ಯ ಧೀಮಂತ್ ಮಯೂರ್ ನಗರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹನುಮಂತಪ್ಪ ಹುಲಗಮ್ಮನವರು ಅಕ್ಷಯ ಪಾರ್ಕ್ ಗೋಕುಲ ರೋಡ್ ಹುಬ್ಬಳ್ಳಿಯಿಂದ, ಚಂದ್ರಲಾಲ್ ಅವರು ಕಲಬುರಗಿಯಿಂದ, ಕೌಸಲ್ಯ ಅವರು ಬನಶಂಕರಿಯಿಂದ, ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಹಾಗೂ ಮನೆಯವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದರೆ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಹೂವಿನಹಡಗಲಿ ತಾಲೂಕು ಬಿರಡ್ಡಿಯಿಂದ ದಿಲೀಪ್ ದೊಡ್ಡಮನಿ ಹಾಗೂ ಮನೆಯವರು, ಬಾಗಲಕೋಟೆ ಬನಹಟ್ಟಿಯಿಂದ ಅಂಕುಶ್ ದೀಪ ಹಾಗೂ ಮನೆಯವರು, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಭಕ್ತಿಗೀತೆಗಳು ತುಂಬ ಚೆನ್ನಾಗಿತ್ತು, ಭಾವಗೀತೆಗಳು ಮುದ ನೀಡಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ್ ಹಾಗೂ ಮನೆಯವರು, ಬಸಯ್ಯಸ್ವಾಮಿ ಇಮಾಮಾಬಾದ್ನಿಂದ ಸಂದೇಶ ಕಳಿಸಿ ಎಲ್ಲ ಭಕ್ತಿಗೀತೆಗಳು ಮುದ ನೀಡಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಟಿಆರ್ಮಿಲ್ ಚಾಮರಾಜಪೇಟೆ ಗಣೇಶನ್ ಅವರು ಸಹ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ಯ ಅವರು ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆಯೇ ಚನ್ನಪ್ಪ ಅವರು ಜೆಪಿ ನಗರ್ನಿಂದ ಅಕ್ಕನ ವಚನ ಇಷ್ಟವಾಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶುಭೋದಯ ನಾದೋಪಾಸನಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆಗಳು ಇಷ್ಟವಾಯಿತು ಅಂತ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶ ಕಳಿಸಿದರೆ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಿಂದ ರಾಜುಕುಮಾರ್ ಹಾಗೂ ಮನೆಯವರು, ಹಾಗೆಯೇ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕನ್ನಡ ರತ್ನ ಭಂಡಾರದಲ್ಲಿ ಬೀಚಿ ಅವರ ಮಾತು ಕೇಳಿ ಸಂತೋಷವಾಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ ರಾಘವನ್ ಅವರು. ಹಾಗೆಯೇ ಗಗನ್ ರಾಜ್ಕುಮಾರ್ ಮಾರಿಕಣ್ವೆಯಿಂದ ಸಂದೇಶ ಕಳಿಸಿ, ಬೀಚಿ ಅವರ ತಿಮ್ಮನ ಜೊತೆ ನಡೆಸಿದ ಮಾತುಕತೆ ಅದ್ಭುತವಾಗಿತ್ತು, ಅನುಭವ ಚೆನ್ನಾಗಿ ಮೂಡಿ ಬಂತು, ವಂದನೆಗಳು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಮೆಚ್ಚಿದರೆ, ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ವಾವ್ ಅದ್ಭುತ ಬೀಚಿಯವರ ಸಂಭಾಷಣೆ ಅಂತ ಹೇಳಿ ಇಷ್ಟವಾಯಿತು ಅಂತ ಕಲಬುರಗಿ ಪದ್ಮನಾಭ ಹಾಗೂ ಶುಕ್ರ ಮೂಡಲಪಾಳ್ಯ ಅವರು ತಿಳಿಸಿಕೊಟ್ಟಿದ್ದಾರೆ. ರಮೇಶ್ ಎಸ್ ಚೌಗಲ ಅವರು ಮಂಟೂರದಿಂದ, ಹುನಗುಂದ ತಾಲೂಕು ಸುಳೆಬಾವಿಯಿಂದ ಬಸವರಾಜ್ ದುತ್ತರಗಿ ಹಾಗೂ ಮನೆಯವರು,

ಹಾಗೆಯೇ ಹುಬ್ಬಳ್ಳಿಯ ಕೇಶವಾಪುರ ಬನಶಂಕರಿ ಗಾರ್ಡನ್ನಿಂದ ಅನಾಳಮ್ಮ ಹಾಗೂ ಮನೆಯವರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಸುಮಧುರ ಭಾವಗೀತೆಗಳನ್ನು ಕೇಳಿಸಿದ್ದಕ್ಕೆ ಧನ್ಯವಾದ ಅಂತ ನಳಿನಾ ಲಂಕೇಶ್ ಹಾಗೂ ಮನೆಯವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಗೆ ನೆಲೆದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಗೀತೆಯತ್ತ ಸಾಗೋಣ. ಮಿಲನ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಸೋನು ನಿಗಮ್ ಅವರು ಧ್ವನಿಯಾಗಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನು ಮೂರ್ತಿ ಅವರ ಸಂಗೀತ ಈ ಗೀತೆಗಿದೆ.

0: ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಸಮಯ ಆಗಿದೆ ಸರಿಯಾಗಿ 8:31. ಸ್ನೇಹಿತರೆ, ಇವತ್ತು June 13 ವಿಶ್ವ ಸಾಫ್ಟ್ಬಾಲ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಂತೆ. ಪ್ರತಿ ವರ್ಷ June 13 ವಿಶ್ವ ಸಾಫ್ಟ್ಬಾಲ್ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಅಂತಾರಾಷ್ಟೀಯ ಸಾಫ್ಟ್ಬಾಲ್ ಫೆಡರೇಷನ್ ISF ನ ಮಾಜಿ ಅಧ್ಯಕ್ಷರಾಗಿದ್ದಂತಹ ಡಾನ್ ಪೋರ್ಟರ್ ಅವರು 2005 June 13 ಸಾಫ್ಟ್ಬಾಲ್ ಕ್ರೀಡೆಗೆ ಮೀಸಲಾಗಿ ಈ ದಿನವನ್ನ ಘೋಷಣೆ ಮಾಡಿದ್ರು. ಸಾಫ್ಟ್ಬಾಲ್ ಕ್ರೀಡೆಯ ಜಾಗತಿಕ ಜನಪ್ರಿಯತೆ ಮತ್ತು ಇತಿಹಾಸವನ್ನ ನಾವು ತಿಳ್ಕೋಬೇಕು ಅಂತಾದ್ರೆ, ಈ ಸಾಫ್ಟ್ಬಾಲ್ ಆಟ 1887 ಯುನೈಟೆಡ್ ಸ್ಟೇಟ್ಸ್ನ ಚಿಕಾಗೋದಲ್ಲಿ ಒಳಾಂಗಣ ಆಟವಾಗಿ ಆರಂಭ ಆಗುತ್ತೆ. ಬೇಸ್ಬಾಲ್ನಂತೆಯೇ ಈ ಆಟ ಸಹ ಹೋಲಿಕೆಯನ್ನು ಹೋರುತ್ತೆ. ಇದನ್ನು ಇಂಡೋರ್ ಬೇಸ್ಬಾಲ್ ಅಥವಾ ಕಿಟನ್ ಬಾಲ್ ಅಂತ ಹೇಳಿ ಕರೀತಾ ಇದ್ರಂತೆ ಮುಂಚೆ. ಈ ಸಾಫ್ಟ್ಬಾಲ್ ಆಟವನ್ನು ಸಾಮಾನ್ಯವಾಗಿ ದೊಡ್ಡ ಗಾತ್ರದ ಚೆಂಡು ಮತ್ತು ಕೈಯಿಂದ ಎಸೆಯುವ, ಅಂದರೆ ಅಂಡರ್ ಹ್ಯಾಂಡ್ ಅಂತ ನಾವೇನು ಹೇಳ್ತೀವಿ, ಆ ಪದ್ಧತಿಯ ಮೂಲಕ ಆಟವನ್ನು ಆಡಲಾಗತ್ತೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಯುವ ಜನರನ್ನ, ಮಹಿಳೆಯರನ್ನ ಸಬಲೀಕರಣಗೊಳಿಸುವಲ್ಲಿ ಈ ಸಾಫ್ಟ್ಬಾಲ್ ಆಟ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಏನೋ 1996 ಅಟ್ಲಾಂಟಾ ಒಲಿಂಪಿಕ್ಸ್ನಲ್ಲಿ ಸಾಫ್ಟ್ಬಾಲ್ ಮೊದಲ ಬಾರಿಗೆ ಅಧಿಕೃತ ಕ್ರೀಡೆಯಾಗಿ ಸೇರ್ಪಡೆಗೊಳ್ಳುತ್ತೆ. ಇದೀಗ ಸಾಫ್ಟ್ಬಾಲ್ ಮತ್ತು ಬೇಸ್ಬಾಲ್ ಕ್ರೀಡೆಗಳು ಲಾಸ್ ಏಂಜಲಿಸ್ 2028 ಒಲಿಂಪಿಕ್ಸ್ನಲ್ಲಿಯೂ ಸಹ ಮರು ಸೇರ್ಪಡೆಗೊಂಡಿದೆ. ಕೋಟಿಗೊಬ್ಬ 2 ಚಿತ್ರದ ಗೀತೆನ ಪ್ರಸಾರ ಮಾಡ್ತಾ ಇದ್ದೀನಿ. ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಇಮಾನ್ ದಿ ಅವರ ಸಂಗೀತ ಈ ಗೀತೆಗಿದೆ.

ಇನ್ನು ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ಜೂನ್ 13 ಏನೆಲ್ಲ ನಡೆದಿತ್ತು ಅಂತ ತಿಳ್ಕೊಳ್ಳೋಣ. ಇತಿಹಾಸದ ಪ್ರಮುಖ ಘಟನೆಗಳು ಏನೆಲ್ಲ ಆಯಿತು ಜೂನ್ 13 ತಾರೀಕು ಅಂತ ಹೇಳಿ, ಭಾರತ ಸರ್ಕಾರದ ಒಡೆತನದ ದೇಶೀಯ ವಿಮಾನಯಾನ ಸಂಸ್ಥೆಯಾದಂತಹ ಇಂಟರ್ನಲ್ ಏರ್ ರೂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಅಂತ ಏನು ಕರಿತೀವಿ, ಅದು ಈ ದಿನದಂದು ಅಂದರೆ ಜೂನ್ 13 ತಾರೀಕು 1953 ಅಧಿಕೃತವಾಗಿ ಸ್ಥಾಪನೆಯಾದಂತಹ ದಿನ. ಅಂಬಿ ನಿಂಗ್ ವಯಸ್ಸಾಯ್ತೋ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ, ಅರ್ಜುನ್ ಚನ್ನಿ ಅವರ ಸಂಗೀತ ಈ ಗೀತೆಗಿದೆ.

ಮೌರ್ಯ ಚಿತ್ರದಾಗಿದೆ ಪ್ರಸಾರವಾಗ್ತಾ ಇದೆ. ಶ್ರೇಯ ಘೋಷಾಲ್ ಹಾಗೂ ಶ್ರೀನಿವಾಸ್ ಅವರು ಧನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಸ್ವರ ಸಂಯೋಜನೆ ಮಾಡಿದ್ದಾರೆ.

ಇನ್ನು ಜೂನ್ 13 ತಾರೀಕು ಯಾರದೆಲ್ಲ ಹುಟ್ಟುಹಬ್ಬ ಜನ್ಮದಿನ ಇದೆ ಅಂತ ತಿಳ್ಕೊಳ್ಳೋಣ. ಗಣೇಶ ದಾಮೋದರ್ ಸಾವರ್ಕರ್, ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಕ್ರಾಂತಿಕಾರಿ ನಾಯಕರಾದಂತಹ ಬಾಬಾರಾವ್ ಸಾವರ್ಕರ್, ವೀರ ಸಾವರ್ಕರ್ ಅವರ ಸಹೋದರ ಗಣೇಶ ದಾಮೋದರ್ ಸಾವರ್ಕರ್, ಇವರು ಸಹ ಜನಿಸಿದ್ದು 1879 ಇಸವಿ ಜೂನ್ 13 ತಾರೀಕು. ಇನ್ನು ಕ್ರಿಸ್ ಇವಾನ್ಸ್, ಮಾರ್ವೆಲ್ ಸಿನಿಮಾಗಳಲ್ಲಿ ಕ್ಯಾಪ್ಟನ್ ಅಮೆರಿಕ ಪಾತ್ರದ ಮೂಲಕ ಜಗತ್ತಿನಾದ್ಯಂತ ಖ್ಯಾತಿ ಗಳಿಸಿದಂತಹ ಹಾಲಿವುಡ್ ನಟ ಕ್ರಿಸ್ ಇವಾನ್ಸ್ ಅವರ ಜನ್ಮದಿನ ಸಹ ಜೂನ್ 13 ತಾರೀಕು. ಇವರು 1981 ಜೂನ್ 13 ತಾರೀಕು ಜನಿಸಿದ್ದಾರೆ. ಅರಸು ಚಿತ್ರದ ಗೀತೆ ಪ್ರಸಾರ ಮಾಡ್ತಾ ಇದ್ದೇನೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಇದೆ. ಹರಿಣಿ ಸುಧಾಕರ್ ಹಾಗೂ ಕಾರ್ತಿಕ್ ಅವರು ಧನಿಯಾಗಿದ್ದಾರೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಜೂನ್ 13ನೇ ತಾರೀಕು ದಿನ ವಿಶೇಷಗಳ ಕುರಿತಾಗಿ, ಜನ್ಮದಿನದ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೆ. ಹಾಗೆಯೇ ಒಬ್ಬ ಹೆಸರಾಂತ ನಟ ಸುಧೀರ್, ಇವರ ಹೆಸರನ್ನು ನೀವು ಕೇಳಿರ್ತೀರಾ. ಸುಧೀರ್ ಅವರು ಒಬ್ಬ ಭಾರತೀಯ ನಟ ಮತ್ತು ರಾಜಕಾರಣಿಯಾಗಿದ್ದಂಥವರು. ಕನ್ನಡ ಚಿತ್ರರಂಗದಲ್ಲಿ ಅವರ ನಟನೆಯಿಂದ ಹೆಸರುವಾಸಿ ಆಗಿದ್ದಂಥವರು. ಅಂದರೆ ನಕಾರಾತ್ಮಕ ಪಾತ್ರಗಳಿಂದ, ಅಂದರೆ ವಿಲನ್ ಕ್ಯಾರೆಕ್ಟರ್ನಿಂದ ಗುರುತಿಸಿಕೊಂಡಂತಹ ನಟ ಸುಧೀರ್ ಅವರು. ಇವರು ಜೂನ್ 13ನೇ ತಾರೀಕು ನಮ್ಮನ್ನು ಅಗಲ್ತಾರೆ 1999 ಇಸ್ವಿಯಲ್ಲಿ. ಸುಧೀರ್ ಅವರು 200ಕ್ಕೂ ಹೆಚ್ಚು ಕನ್ನಡ ಭಾಷೆಯ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಪ್ರಸಿದ್ಧ ರಂಗನಟರು ಸಹ ಆಗಿದ್ದಂಥವರು. ಸುಧೀರ್ ಮತ್ತು ಅಂಬರೀಷ್ ಅವರ ಜೊತೆಗಿನ ಕಾಂಬಿನೇಷನ್ನಲ್ಲಿ ಸಾಕಷ್ಟು ಸಿನಿಮಾಗಳು ತೆರೆ ಕಂಡಿವೆ. ವಿಲನ್ ಅಂತಂದರೆ 1990ರ ದಶಕದಲ್ಲಿ ವಿಲನ್ ಕ್ಯಾರೆಕ್ಟರ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಇದ್ದಂಥವರು ಸುಧೀರ್ ಅವರು. ಸೊ ಜೂನ್ 13ನೇ ತಾರೀಕು ಸುಧೀರ್ ಅವರು ನಮ್ಮನ್ನು ಅಗಲಿದಂತಹ ದಿನ ಕೂಡ ಹೌದು. ಅವರು ಅಭಿನಯಿಸಿದಂತಹ ಒಂದು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಜನನಾಯಕ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರು ದನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಇದಾಗಿತ್ತು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಇಷ್ಟ ಹೊತ್ತು ನಿಮ್ಮ ಜೊತೆಯಾಗಿದ್ದ ನಿಮ್ಮ ರೇಡಿಯೋ ಗೆಳತಿ ಮಾಧವಿ. ಸಮಯ ಆಗಿದೆ ಸರಿಯಾಗಿ 9:09. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಮಾಧವಿ.

ಅಯೋಗ್ಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ವಿಜಯ್ ಪ್ರಕಾಶ್ ಪಾಲಕ್ ಮುಚ್ಚಲ್ ಹಾಗೂ ಸಂಗಡಿಗರು ದನಿಯಾಗಿದ್ದಾರೆ ಚೇತನ್ ಕುಮಾರ್ ಅವರ ಸಾಹಿತ್ಯ, ಅರ್ಜುನ್ ಚನ್ನಿ ಅವರ ಸಂಗೀತ ಈ ಗೀತೆಗಿದೆ.

ದಿನ ವಿಶೇಷ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಒಂದಷ್ಟು ಹಾಡುಗಳು ಪ್ರಸಾರವಾಗ್ತಾ ಇದೆ ಈಗ. ಜೂನ್ 13 ತಾರೀಕು ಇನ್ನೇನಪ್ಪ ವಿಶೇಷ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಇವತ್ತು ಅಂತಾರಾಷ್ಟ್ರೀಯ ಆಲ್ಬಿನಿಸಮ್ ಜಾಗೃತಿ ದಿನ, ಇಂಟರ್ನ್ಯಾಷನಲ್ ಆಲ್ಬಿನಿಸಮ್ ಅವೇರ್ನೆಸ್ ಡೇ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಜೂನ್ 13 ತಾರೀಕು ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ಆಲ್ಬಿನಿಸಮ್ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2014 ನಿರ್ಣಯ ಅಂಗೀಕರಿಸಿ 2015 ಅಧಿಕೃತವಾಗಿ ಈ ದಿನದ ಆಚರಣೆಯನ್ನು ಜಾರಿಗೆ ತಂದಿದೆ. ಏನು ಆಲ್ಬಿನಿಸಮ್ ಅಂತಂದ್ರೆ ಹೇಳ್ತೇನೆ ಈ ಗೀತೆಯ ನಂತರ. ದ ರಾಜ್ ಸಾಬ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಧೀರಜ್ ಡಿ ತಾಮನ್, ಎಸ್ ಶ್ರುತಿ ರಂಜನಿ ಅವರು ಧ್ವನಿಯಾಗಿದ್ದಾರೆ. ಎಜಿಎಸ್ ಅವರ ಸಾಹಿತ್ಯ, ಎಸ್ ತಾಮನ್ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ಸಮಯ ಆಗಿದೆ 9:39. ದಿನ ವಿಶೇಷ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಮತ್ತು ದಿನ ವಿಶೇಷದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. June 13 ಅಂತಾರಾಷ್ಟ್ರೀಯ ಆಲ್ಬನಿಸಂ ಜಾಗೃತಿ ದಿನ ಅಂತ ನಾನು ಹೇಳಿದೆ. ಇಂಟರ್ನ್ಯಾಷನಲ್ ಆಲ್ಬನಿಸಂ ಅವೇರ್ನೆಸ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾರೆ ಅಂತ ಹೇಳಿದೆ. ಏನಪ್ಪ ಇದು ಆಲ್ಬನಿಸಂ ಅಂತಂದರೆ, ಇದು ಒಂದು ಅನುವಂಶಿಕ ಸ್ಥಿತಿ, ಅಂದರೆ ಇದು ಹುಟ್ಟಿನಿಂದಲೇ ಬರುವಂತಹ ಒಂದು ಅಪರೂಪದ ತೇವಾಂಶರಹಿತ ಅನುವಂಶಿಕ ಸ್ಥಿತಿಯಾಗಿದೆ. ಅಂದರೆ ಮೆಲನಿನ್ ಕೊರತೆಯಿಂದಾಗಿ ಈ ಸ್ಥಿತಿಯಲ್ಲಿರುವಂತಹ ಜನರಿಗೆ ಚರ್ಮ, ಕೂದಲು ಮತ್ತು ಕಣ್ಣುಗಳಲ್ಲಿ ಮೆಲನಿನ್ ಎಂಬ ವರ್ಣದ್ರವ್ಯ, ಅಂದರೆ ಏನು ಪಿಗ್ಮೆಂಟೇಷನ್ ಅಂತ ನಾವು ಏನು ಹೇಳ್ತೀವಿ, ಆ ಮೆಲನಿನ್ ಅಂಶ ಸಂಪೂರ್ಣವಾಗಿ ಇರೋದಿಲ್ಲ ಅಥವಾ ತೀರಾ ಕಡಿಮೆ ಇರುತ್ತೆ. ಅದರ ಪರಿಣಾಮವಾಗಿ ಅವರಿಗೆ ಚರ್ಮ ಮತ್ತು ಕೂದಲು ಬಿಳಿಯಾಗಿ ಕಾಣುತ್ತೆ. ಇವರಿಗೆ ಸೂರ್ಯನ ಬೆಳಕಿನಿಂದ ರಕ್ಷಣೆ ಸಿಗೋದಿಲ್ಲ ಮತ್ತು ದೃಷ್ಟಿದೋಷದ ಸಮಸ್ಯೆ ಸಹ ಇರುತ್ತೆ. ಹಾಗಾಗಿ ಈ ಆಲ್ಬಿನಿಸಂ ಕುರಿತಾಗಿ ಜಾಗೃತಿ ಮೂಡಿಸುವ ಸಲುವಾಗಿ June 13 ಅಂತಾರಾಷ್ಟ್ರೀಯ ಆಲ್ಬಿನಿಸಂ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಹಯಗ್ರೀವ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಲಹರಿ ಮಹೇಶ್ ಹಾಗೂ ಚೇತನ್ ನಾಯಕ್ ಅವರ ದನಿಗಳಲ್ಲಿ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಜೂಡಾ ಸ್ಯಾಂಡಿ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ದಿನವಿಶೇಷ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೇವೆ. ಆಲ್ಬಿನಿಸಮ್ ಡೇ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೆ. ಇವತ್ತು ಅಂತಾರಾಷ್ಟ್ರೀಯ ಆಲ್ಬಿನಿಸಮ್ ಜಾಗೃತಿ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಯಾಕೆ ಅಂತ ಹೇಳಿ ಹೇಳಿದ್ರೆ, ಆಲ್ಬಿನಿಸಮ್ ಕುರಿತಾದಂತಹ ಒಂದಷ್ಟು ತಪ್ಪು ಕಲ್ಪನೆಗಳು, ಮೂಢ ನಂಬಿಕೆಗಳು ಮತ್ತು ತಾರತಮ್ಯವನ್ನು ತೊಡೆದು ಹಾಕೋದಕ್ಕೋಸ್ಕರ ಮತ್ತು ಅವರ ಧ್ವನಿಗೆ ಜಾಗತಿಕ ವೇದಿಕೆಯನ್ನು ಒದಗಿಸೋದಕ್ಕೋಸ್ಕರ ವಿಶ್ವಸಂಸ್ಥೆಯವರು 2015 ಈ ದಿನವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಆಲ್ಬಿನಿಸಮ್ ಅನ್ನೋದು ಒಂದು ಕಾಯಿಲೆಯಲ್ಲ, ಅದೊಂದು ದೈಹಿಕ ಸ್ಥಿತಿ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಿಕೊಡೋದು ಇದರ ಮುಖ್ಯ ಉದ್ದೇಶ. ಮತ್ತು ತಾರತಮ್ಯವನ್ನು ತಡೆಯೋದು, ಸಮಾಜದಲ್ಲಿ ಈ ತರಹದ ಜನರ ಮೇಲಾಗುವಂತಹ ಸಾಮಾಜಿಕ ಬಹಿಷ್ಕಾರ ಅಥವಾ ತಾರತಮ್ಯವನ್ನು ನಿಲ್ಲಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ. ಆಲ್ಬಿನಿಸಮ್ ಹೊಂದಿರುವಂತಹ ಜನರಿಗೆ ಆರೋಗ್ಯ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನ ಹಕ್ಕುಗಳನ್ನು ಒದಗಿಸಬೇಕು ಅನ್ನೋದು ಸಹ ಇದರ ಮುಖ್ಯ ಉದ್ದೇಶವಾಗಿದೆ.

ಅಂತಾರಾಷ್ಟ್ರೀಯ ಆಲ್ಬನಿಸಂ ಜಾಗೃತಿ ದಿನ ಅಂತ ನಾ ಹೇಳಿದೆ. ಒಂದೊಂದು ಘೋಷವಾಕ್ಯದೊಂದಿಗೆ ಪ್ರತಿ ವರ್ಷ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. 2025 ಒಂದು ನಿರ್ದಿಷ್ಟ ಸಾಮೂಹಿಕ ಪ್ರಗತಿ, ಆಲ್ಬನಿಸಂ ಹಕ್ಕುಗಳ ಮುಂದಿನ ಪೀಳಿಗೆಯನ್ನು ಸಬಲೀಕರಣಗೊಳಿಸುವುದು ಅನ್ನೋದು 2025 ಘೋಷವಾಕ್ಯವಾಗಿತ್ತು. ಒಂದು ದಶಕ ಸಾಮೂಹಿಕ ಪ್ರಗತಿ, ಮುಂದಿನ ಪೀಳಿಗೆಯ ಆಲ್ಬಿನಿಸಂ ಹಕ್ಕುಗಳ ಸಬಲೀಕರಣ ಅನ್ನೋದು ಇದರ ಧ್ಯೇಯವಾಕ್ಯವಾಗಿತ್ತು. ಈಗ 2026 ಥೀಮ್ ಏನಪ್ಪಾ ಅಂತಂದರೆ, ಹೆಮ್ಮೆಯಿಂದ ನನ್ನ ಚರ್ಮದಲ್ಲಿ ಎಲ್ಲ ಚರ್ಮದ ಟೋನ್ಗಳನ್ನು ಆಚರಿಸೋದು. ಪ್ರೌಡ್ಲಿ ಇನ್ ಮೈ ಸ್ಕಿನ್, ಸೆಲೆಬ್ರೇಟಿಂಗ್ ಆಲ್ ಸ್ಕಿನ್ ಟೋನ್ಸ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಮೂಡಿ ಬರ್ತಾ ಇದೆ ಲವ್ ಮಾಕ್ಟೇಲ್ 3 ಚಿತ್ರದ ಒಂದು ಗೀತೆ. ಅರುಣ್ ಕುಮಾರ್ ಅವರ ಸಾಹಿತ್ಯ, ನಕುಲ್ ಅಭಯಂಕರ್ ಅವರ ಸಂಗೀತ ಈ ಗೀತೆಗಿದೆ.

ಜೂನ್ 13 ತಾರೀಕು ಅಂತಾರಾಷ್ಟ್ರೀಯ ಆಲ್ಬಿನಿಸಂ ಜಾಗೃತಿ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೆ. ಈ ದಿನದಂದು ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಆಲ್ಬಿನಿಸಂ ಆ್ಯಂಡ್ ಹೈಪೋಪಿಗ್ಮೆಂಟೇಷನ್ ಸೇರಿದಂತೆ ಹಲವಾರು ಜಾಗತಿಕ ಸಂಘಟನೆಗಳು ವಿಶೇಷ ಅಭಿಯಾನಗಳು, ವಿಚಾರಗೋಷ್ಠಿಗಳು ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಆಲ್ಬಿನಿಸಂ ಬಗ್ಗೆ ಜಾಗೃತಿ ಮೂಡಿಸುತ್ತವೆ ಅಂತ ಹೇಳಿ ಹೇಳಲಾಗಿದೆ. ಈ ಆಲ್ಬಿನಿಸಂ ಅನ್ನೋದು ರೋಗ ಅಲ್ಲ, ಇದು ಒಂದು ದೈಹಿಕ ಲಕ್ಷಣ, ಅನುವಂಶಿಕವಾಗಿ ಬರುವಂಥದ್ದು. ಹಾಗಾಗಿ ಇವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಈ ಥರದ ಜನರು UV ಅಂದರೆ ಸೂರ್ಯನ UV ಕಿರಣಗಳಿಂದ ಚರ್ಮದ ಕ್ಯಾನ್ಸರ್ ಬರುವಂತಹ ಅಪಾಯ ಹೆಚ್ಚಾಗಿರುತ್ತೆ. ಸಾಮಾಜಿಕ ಮೂಢನಂಬಿಕೆ ಏನಪ್ಪ ಅಂತಂದರೆ ಈ ಆಫ್ರಿಕನ್ ದೇಶಗಳಲ್ಲಿ ಈ ತರಹದ ಜನರಿಂದ ಅದೃಷ್ಟ ಬರುತ್ತೆ ಅಂತ ಹೇಳಿ ಅವರ ಮೇಲೆ ದೈಹಿಕ ಹಲ್ಲೆ ಮತ್ತು ಕೊಲೆಗಳು ಸಹ ನಡೆದಿದೆಯಂತೆ. ಹಾಗಾಗಿ ಇದರ ಬಗ್ಗೆ ನಾವು ಜಾಗೃತರಾಗಿರಬೇಕು, ಅವರನ್ನು ಸಹ ಸಮಾನರಾಗಿ ಕಾಣಬೇಕು, ಅವರ ಹಕ್ಕುಗಳನ್ನು ಅವರಿಗೆ ಸಲ್ಲುವಂತೆ ಮಾಡಬೇಕು ಅನ್ನೋದು ಈ ದಿನದ ವಿಶೇಷತೆ ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಚಿತ್ರದ ಗೀತೆ ಇದಾಗಿದೆ. ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿದ್ದಾರೆ, ಧೀರಜ್ ಶೆಟ್ಟಿ ಅವರ ಸಾಹಿತ್ಯ, ವಿಜಯರಾಜ್ ಅವರ ಸಂಗೀತ ಈ ಗೀತೆಗಿದೆ.

ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸಂಜಿತ್ ಹೆಗ್ಡೆ ಹಾಗೂ ಹರ್ಷಿಕಾ ದೇವಾಂತ್ ಅವರು, ದೇವನಾಥ್ ಅವರು ಹಾಡಿದ್ದಾರೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಈ ಗೀತೆಗಿದೆ.

ಅಭಿಸಾರಿಗೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ನಕುಲ್ ಹಾಗೂ ಅನುರಾಧ ಭಟ್ ಅವರ ದನಿಯಲ್ಲಿ, ಚಿನ್ಮಯ್ ಅವರ ಸಾಹಿತ್ಯ, ಕರಣ್ ಬಿ ಕೃಪಾ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ದಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಕಲ್ಟ್ ಚಿತ್ರದ ಗೀತೆನ ಪ್ರಸಾರ ಮಾಡ್ತಾ ಇದ್ದೇನೆ. ದರ್ಶನ್ ಮೆಲವಂಕಿ ಹಾಗೂ ಲಹರಿ ಮಹೇಶ್ ಅವರು ಜೊತೆಯಾಗಿ ಹಾಡಿದ್ದಾರೆ. ಅನಿಲ್ ಕುಮಾರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರ ಮಾಡ್ತಿರುವಂತಹ ಹಾಡುಗಳು ನಿಮ್ಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಇದ್ದೇವೆ. ಇನ್ನಷ್ಟು ಹೊಸ ಹಾಡುಗಳು ಪ್ಲೇಲಿಸ್ಟ್ನಲ್ಲಿ ಕೂತಿದೆ, ಒಂದೊಂದಾಗಿ ನಿಮಗೆ ಕೇಳಿಸ್ತಾ ಇದ್ದೇನೆ. ಮಾರ್ನಮಿ ಚಿತ್ರದ ಗೀತೆ ಇದೀಗ ಪ್ರಸಾರವಾಗಲಿದೆ. ಸಿಂಧೂರಿ ವಿಶಾಲ್ ಹಾಗೂ ಕಪಿಲ್ ಕಪಿಲನ್ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿಬರಲಿದೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಚರಣ್ ರಾಜ್ ಎಂಆರ್ ಅವರ ಸಂಗೀತ ಈ ಗೀತೆಗಿದೆ.

ರಾಧೆಯ ಚಿತ್ರದ ಗೀತೆಯನ್ನು ಕೇಳಿಬರೋಣ. ವಿಯಾನ್ ಎಸ್ಎ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಗಳಲ್ಲಿ ಪ್ರಮೋದ್ ಮರವಂತೆಯವರ ಸಾಹಿತ್ಯ, ವಿನ್ಯಾಸ್ ಎಸ್ಎ ಅವರ ಸಂಗೀತ ಈ ಗೀತೆಗಿದೆ.

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆ ಪ್ರಸಾರ ಮಾಡ್ತಾ ಇದ್ದೀನಿ. ವಾಸುಕಿ ವೈಭವ್ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರ ಸಂಗೀತ ಈ ಗೀತೆಗಿದೆ.

ಭುವನಂ ಗಗನಂ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಸಂತೋಷ್ ವೆಂಕಿ ಹಾಗೂ ಐಶ್ವರ್ಯ ರಂಗರಾಜನ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ದಾರೆ. ನಾಗೇಂದ್ರ ಪ್ರಸಾದ್ ವಿ ಅವರ ಸಾಹಿತ್ಯ, ಗುಮಿನೇನಿ ವಿಜಯ್ ಅವರ ಸಂಗೀತ ಈ ಗೀತೆಯಾಗಿದೆ. ಈ ಗೀತೆಯೊಂದಿಗೆ ಇವತ್ತಿನ ದಿನ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದೆ.

ಇದಾಗಿತ್ತು ಇವತ್ತಿನ ದಿನ ವಿಶೇಷ ಕಾರ್ಯಕ್ರಮ. ಸಮಯ ಆಗಿದೆ ಸರಿಯಾಗಿ 10:20. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವೈದ್ಯಕೀಯ ದಂತ ವೈದ್ಯಕೀಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಶುಲ್ಕ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇಂದು ತೋಟಗಾರಿಕೆ ಸಂತೆ ಆಯೋಜಿತವಾಗಿದೆ. ವಿವಿಧ ತರಕಾರಿ, ಹಣ್ಣು, ಹೂವು, ಅಲಂಕಾರಿಕ ಸಸ್ಯಗಳ ಮಾರಾಟ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ತಿಂಗಳ 2ನೇ ಶನಿವಾರ ಆಯೋಜಿಸುವ ತೋಟಗಾರಿಕೆ ಸಂತೆ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿದೆ. ಫಿನ್ಲ್ಯಾಂಡ್ನಲ್ಲಿಂದು ಅಲ್ಲಿನ ವಿದೇಶಾಂಗ ಸಚಿವರಾದ ಎಲಿನಾ ವಾಲ್ಟೋನೆನ್

ಅವರೊಂದಿಗೆ ಕೇಂದ್ರ ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್ ಸಭೆ ನಡೆಸಿದರು. ಈ ವೇಳೆ ಸಚಿವರಾದ ಎಲಿನಾ ಭಾರತದ ರಷ್ಯಾ ತೈಲ ಖರೀದಿಯನ್ನು ಸಮರ್ಥಿಸಿದ್ದು ಭಾರತ ಪಶ್ಚಿಮಾತ್ಯ ಬೆಲೆ ಮಿತಿಯ ನಿಯಮವನ್ನು ಪಾಲಿಸಿದೆ ಎಂದಿದ್ದಾರೆ. ಅಸ್ಸಾಂ ಮತ್ತು ಮೇಘಾಲಯದಲ್ಲಿಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ ಎರಡು ದಿನಗಳಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ, ಪಶ್ಚಿಮ ಬಂಗಾಳ, ಒಡಿಶಾ, ಜಾರ್ಖಂಡ್, ಬಿಹಾರ್ ಮತ್ತು ಛತ್ತೀಸ್ಗಢದ ಕೆಲವು ಭಾಗಗಳಲ್ಲಿ ನೈಋತ್ಯ ಮುಂಗಾರು ಮತ್ತಷ್ಟು ಮುಂದುವರಿಯಲು ಪರಿಸ್ಥಿತಿಗಳು ಅನುಕೂಲಕರವಾಗಿವೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕ್ಯಾಲಿಫೋರ್ನಿಯಾದಲ್ಲಿಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಡಿ ಗುಂಪಿನ ಪಂದ್ಯದಲ್ಲಿ ಅಮೆರಿಕ ತಂಡ ಪೆರಗ್ವೆ ವಿರುದ್ಧ 4-1 ಗೋಲುಗಳ ಅಂತರದಿಂದ ಗೆಲುವು ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ ಅಂತ ಹೇಳ್ತಾ ಸಮಯ ಆಗಿದೆ ಸರಿಯಾಗಿ 10:03:24. ಇದೀಗ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಮಾಧವಿ.

ಸ್ನೇಹಿತರೆ, ಬಾಳು ಅಂತ ಅಂದರೆ ಜನನದಿಂದ ಮರಣದವರೆಗೆ ಮಾನವನು ಅನುಭವಿಸುವಂತಹ ಎಲ್ಲ ಘಟನೆಗಳು, ಸಂಬಂಧಗಳು, ಕಲಿಕೆಗಳು ಮತ್ತು ಸಾಧನೆಗಳ ಸಮಗ್ರ ಪಯಣ. ಜೀವನವು ಸುಖ ದುಃಖ, ಯಶಸ್ಸು ವಿಫಲತೆ, ಆಶೆ ನಿರಾಶೆಗಳ ಮಿಶ್ರಣ ಅಂತಲೇ ಹೇಳಬಹುದು. ಜೀವನ ಅಮೂಲ್ಯವಾದ ಒಂದು ಅವಕಾಶ. ನಮಗೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಕನಸುಗಳು ಮತ್ತು ಗುರಿಗಳನ್ನು ಸಾಧಿಸೋದಕ್ಕೆ ಪ್ರಯತ್ನಿಸ್ತಾ ಇರ್ತಾನೆ. ಬಾಳಿನಲ್ಲಿ ಎದುರಾಗುವಂತಹ ಸವಾಲುಗಳು ವ್ಯಕ್ತಿಯನ್ನು ಮತ್ತಷ್ಟು ಬಲಿಷ್ಠನನ್ನಾಗಿ ಮಾಡುತ್ತವೆ. ಉತ್ತಮ ಸಂಬಂಧಗಳು, ಪ್ರೀತಿ, ಸಹಾನುಭೂತಿ ಮತ್ತು ಸೇವಾ ಮನೋಭಾವ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸುತ್ತೆ ಅಲ್ವಾ? ಬನ್ನಿ ಹಾಗಾದರೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಬಾಳು ಶೀರ್ಷಿಕೆಯ ಗೀತೆಗಳನ್ನು ಕೇಳಿ ಬರೋಣ. ಮೊದಲನೇದಾಗಿ ಗಗನಚುಕ್ಕಿ ಭರಚುಕ್ಕಿ ಚಿತ್ರದ ಗೀತೆ ಪ್ರಸಾರ ಮಾಡ್ತಾ ಇದ್ದೀನಿ. ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇದೆ. ಅದರಲ್ಲೂ ಇವತ್ತು ಬಾಳು ಶೀರ್ಷಿಕೆಯ ಗೀತೆಗಳು ಪ್ರಸಾರವಾಗ್ತಾ ಇದೆ. ಪರಶುರಾಮ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇದೆ. ಅದರಲ್ಲೂ ಇವತ್ತು ಬಾಳು ಶೀರ್ಷಿಕೆಯ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಇದೀಗ ಸದಾರಮೆ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಪಿ ಸುಶೀಲ ಅವರು ಧ್ವನಿಯಾಗಿದ್ದಾರೆ. ಕೂರ ಸೀತಾರಾಮ್ ಶಾಸ್ತ್ರಿ ಅವರ ಸಾಹಿತ್ಯ, ಸುದರ್ಶನಂ ಆರ್ ಹಾಗೂ ಗೋವರ್ಧನಂ ಆರ್ ಅವರ ಸಂಗೀತ ಈ ಗೀತೆಗಿದೆ.

ಅನಿರೀಕ್ಷಿತ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಪಿಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಹೆಣ್ಣು ಸಂಸಾರದ ಕಣ್ಣು ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಾಣಿ ಜಯರಾಮ್ ಅವರ ದನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿತ್ತು. ಸಮಯ ಆಗಿದೆ ಸರಿಯಾಗಿ 10:38
1: ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ.

0: ಪ್ರಕಟಣೆ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಇಂಪಾದ ಮಧುರವಾದ ಶೀರ್ಷಿಕೆಯ ಬಾಳು ಶೀರ್ಷಿಕೆಯ ಗೀತೆಗಳನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಇದೀಗ ಶುಭ ಮಿಲನ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಜೊತೆಯಾಗಿ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ ಟ್ಯೂನ್ ಮಾಡಿ ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇದೆ. ಅದರಲ್ಲೂ ಇವತ್ತು ಬಾಳು ಶೀರ್ಷಿಕೆಯ ಗೀತೆಗಳು ಪ್ರಸಾರವಾಗ್ತಾ ಇದೆ. ಸಾಕಷ್ಟು ಸಾಕಷ್ಟು ಜನರು ಮೆಚ್ಚುಗೆಯ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ, ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋಣ. ಜೊತೆಗೆ ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ಈ ಗೀತೆಯ ನಂತರ ನೋಡೋಣ. ಇದೀಗ ಹಾಲು ಜೇನು ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದಾರೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇದೆ. ಅದರಲ್ಲೂ ಇವತ್ತು ವಿಶೇಷವಾಗಿ ಬಾಳು ಶೀರ್ಷಿಕೆಯ ಗೀತೆಗಳು ಪ್ರಸಾರವಾಗ್ತಾ ಇದೆ. ಸಾಕಷ್ಟು ಜನ ಮೆಚ್ಚುಗೆಯ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ. ವಿಜಯ್ ಕುಮಾರ್ ಆರಾಧ್ಯ, ರಕ್ಷಿತಾ ಆರಾಧ್ಯ ಹಾಗೂ ಮನೆಯವರು ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆಯೇ ಹೆಚ್ ಬಿ ಜಯರಾಮ್ ರಾಜಾಜಿನಗರಿಂದ ಗಗನಚುಕ್ಕಿ ಭರಚುಕ್ಕಿ ಚಿತ್ರದ ಗೀತೆ ಕೇಳಿ ಖುಷಿಯಾಯಿತು, ಅಪರೂಪದಲ್ಲೇ ಅಪರೂಪದ ಗೀತೆಯನ್ನು ಪ್ರಸಾರ ಮಾಡಿದ್ದಕ್ಕೆ ನೀಲಕ್ಕೆ ಧನ್ಯವಾದ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಸಂಜಯ್ ಅವರು ಕತ್ರಿಗುಪ್ಪೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಬಾಳು ಎಂಬ ಶೀರ್ಷಿಕೆಯ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸುಂಕದಕಟ್ಟೆಯಿಂದ ಸುಮಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸುಮಧುರ ಹಾಡುಗಳ ಕಾರ್ಯಕ್ರಮದಲ್ಲಿ ಬಾಳು ಗೀತೆಗಳು ಇಷ್ಟವಾಗ್ತಾ ಇದೆ ಪ್ರಸಾರಕ್ಕೆ, ನಿಮಗೆ ವಿವಿಧ ಭಾರತಿಗೆ ಧನ್ಯವಾದ ಅಂತ ಹೇಳಿ ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಾಡುಗಳು ಖುಷಿ ನೀಡ್ತಾ ಇದೆ ಅಂತ ಹೇಳಿ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದರೆ, ಬಾಳು ಶೀರ್ಷಿಕೆಯ ಗೀತೆಗಳು ಸೊಗಸಾಗಿದೆ ಮೇಡಮ್ ಅಂತ ಹೇಳ್ತಿದ್ದಾರೆ ನಿರ್ಮಲಾ ಅವರು. ಹಾಗೆಯೇ ನಾಗರಾಜ್ ಕೊಳೇಕಲ್ ಗಂಗಾವತಿಯಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. 10 ನಿಮಿಷ ತಡವಾಗಿ ರೇಡಿಯೋ ಹಾಕದೆ ಬಾಳು ಶೀರ್ಷಿಕೆಯ ಹಾಡುಗಳು ಅಲ್ಲವೇ ಅಂತ ಇದ್ದಾರೆ. ಖಂಡಿತವಾಗಿಯೂ ಹೌದು. ಹಾಗೆಯೇ ಚಲವಾದಿ ಕೋಪಲ್ ಮುತ್ತು ಅವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆಯೇ ಅನಿರೀಕ್ಷಿತ ಚಿತ್ರದ ಗೀತೆ ಸೂಪರ್ ಆಗಿತ್ತು ಅಂತಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಅಕ್ಕಮಹಾದೇವಿ ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಬಾಳು ಶೀರ್ಷಿಕೆಯ ಮಧುರವಾದ ಹಾಡುಗಳನ್ನು ಕೇಳುವ ನಮ್ಮ ಬಾಳು ಎಷ್ಟು ಚೆಂದ ಅಲ್ಲವೇ ಮೇಡಮ್ ಅಂತಿದ್ದಾರೆ. ನಿಜವಾಗಿಯೂ ಹೌದು. ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಎಲ್ಲ ಹಾಡುಗಳು ಇಷ್ಟವಾಗ್ತಾ ಇದೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇರುವಂತಹ ಹಾಡುಗಳು ಬಹಳ ಇಷ್ಟವಾಗ್ತಾ ಇದೆ ಅಂತ ಹೇಳಿ ಮೇಘರಾಜ್ ಎಸ್ ಜಿಡಗಿ, ಶ್ರೀಮತಿ ಭಾರತಿ ಕುಕನೂರು ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಮೇಶ್ ರಂಗ ವಿದ್ಯಾರ್ಥಿ ಅರ್ಜುನ್ ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಸತೀಶ್ ಎನ್ ಎಚ್ ನಗರಕೆರೆ ಇವರು ಸಹ ಬಾಳು ಶೀರ್ಷಿಕೆ ಹಾಡುಗಳು ಸುಮಧುರ ಹಾಡುಗಳನ್ನು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಿದ್ದಾರೆ. ಬಾಳೊಂದು ನಂದನ ಜೇನುಗೂಡು ಅಂತ ಹೇಳಿ ಬಾಬು ಮಲ್ಲಪ್ಪನಹಳ್ಳಿಯಿಂದ ಸಂದೇಶ ಕಳಿಸಿದ್ರೆ, ಬಾಳು ಬೆಳಕಾಯಿತು ಪ್ರೇಮದ ಹೂವೆ, ಹಾ ಎಷ್ಟು ಚೆನ್ನಾಗಿರುವಂತಹ ಸಾಲುಗಳು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ ನಾಗರತ್ನ ಅವರು ರಾಜಾಜಿನಗರಿಂದ. ಹಾಗೆಯೇ ಬಾಳು ಒಂದು ಅನಿವಾರ್ಯ, ಈ ವಿಷಯದಲ್ಲಿ ಮೂಡಿ ಬಂದ ಗೀತೆಗಳು ವಿಭಿನ್ನವಾಗಿತ್ತು ಅಂತ ಹೇಳಿ ಕೆ ಆರ್ ರಮೇಶ್ ಅವರು ಗಾಯತ್ರಿ ನಗರದಿಂದ ಸಂದೇಶ ಕಳಿಸಿದ್ರೆ, ಹಲಸೂರಿನಿಂದ ರಾಜೇಶ್ ಅವರು ಹಾಡುಗಳನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ತ್ರಿವೇಣಿ ಸುದರ್ಶನ್ ಅವರು ಮಹೇಶ್ವರಿ ದಿವಾಕರ್ ಅವರು ಜೆ ಪಿ ನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಧುರಾತಿ ಮಧುರವಾದಂತಹ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃತ್ಪೂರ್ವಕ ವಂದನೆಗಳು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಅರುಣಾ ಮೈತ್ರಿ ಅವರು ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ, ಓಲ್ಡ್ ಈಸ್ ಗೋಲ್ಡ್ ಹಾಡುಗಳು ತುಂಬ ಇಷ್ಟವಾಯಿತು ಮೇಡಮ್ ಅಂತ ಹೇಳಿ ಹೇಳ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಗೆ ನಾವು ಆಭಾರಿ ಅಂತ ಹೇಳ್ತಾ ನಿಲಯದಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಗೀತೆಯತ್ತ ಸಾಗೋಣ. ಕಾವೇರಿ ತೀರದಲ್ಲಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದಾರೆ. ಎಸ್ ನಾರಾಯಣ ಅವರ ಸಾಹಿತ್ಯ, ವಿಜಯಾನಂದ ಅವರ ಸಂಗೀತ, ಈ ಗೀತೆಗಿದೆ.

ಮೋಡದ ಮರೆಯಲ್ಲಿ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಬಾಳು ಶೀರ್ಷಿಕೆಯ ಗೀತೆಯನ್ನು ಕೇಳಿದ್ರಿ. ಬಾಳು ಒಂದು ನಿರಂತರ ಕಲಿಕೆಯ ಪಯಣ. ಪ್ರತಿಯೊಂದು ಅನುಭವವು ನಮಗೆ ಹೊಸ ಪಾಠವನ್ನು ಕಲಿಸುತ್ತೆ. ಸಕಾರಾತ್ಮಕ ಮನೋಭಾವ ಮತ್ತು ದೃಢ ಸಂಕಲ್ಪದಿಂದ ಜೀವನವನ್ನು ಯಶಸ್ವಿಯಾಗಿ ಸಾಗಿಸಬಹುದು ಅಂತ ಹೇಳ್ತಾ, ಬಾಳು ಒಂದು ಪುಸ್ತಕದಂತೆ ಪ್ರತಿದಿನವೂ ಅದರ ಹೊಸ ಪುಟವಾಗಿದೆ ಅಂತ ಹೇಳ್ತಾ ಇವತ್ತಿನ ಬಾಳು ಶೀರ್ಷಿಕೆಯ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ 158ನೇ ನಿಯಮಿತ ಕೋರ್ಸ್ ಮತ್ತು 141ನೇ ತಾಂತ್ರಿಕ ಪದವಿ ಕೋರ್ಸ್ನ ನಿರ್ಗಮನ ಪಥಸಂಚಲನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪರಿಶೀಲಿಸಿದರು. ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಮೊದಲ ಬ್ಯಾಚ್ ಮಹಿಳಾ ಕೆಡೆಟ್ಗಳು ನಿಯೋಜಿತ ಅಧಿಕಾರಿಗಳಾಗಿ ತೇರ್ಗಡೆಯಾಗುತ್ತಿರುವುದರಿಂದ ಈ ದಿನವನ್ನು ಭಾರತೀಯ ಸೇನೆಗೆ ಮತ್ತು ದೇಶದಲ್ಲಿ ಮಹಿಳೆಯರಿಗೆ ಅತ್ಯಂತ ಮಹತ್ವದ್ದಾಗಿ ಮತ್ತು ಐತಿಹಾಸಿಕವಾಗಿ ಪರಿಗಣಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾಗೆ 6 ದಿನಗಳ ಭೇಟಿಯನ್ನು ಕೈಗೊಳ್ಳಲಿದ್ದಾರೆ. ಯುರೋಪಿಯನ್ ಒಕ್ಕೂಟದೊಂದಿಗಿನ ಭಾರತದ ವಿಶಾಲ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತದ ಬದ್ಧತೆಯನ್ನು ಈ ಭೇಟಿಯು ಪುನರುಚ್ಚರಿಸುತ್ತದೆ. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನುವೆಲ್ ಮ್ಯಾಕ್ರಾನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಬೆಳಿಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್ ಆಯೋಜಿಸಿದೆ. ಗಿನ್ನಿಸ್ ದಾಖಲೆಗಾಗಿ ಯೋಗಾಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಾಥಾನ್ನಲ್ಲಿ ಭಾಗವಹಿಸಲು 1800317008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಮನವಿ ಮಾಡಿದೆ. ಲಿಯಾಕಿ ಫ್ರೀಡಂ ಹಡಗಿನಲ್ಲಿ ಭಾರತೀಯ ನಾವಿಕರು ಸಾವನ್ನಪ್ಪಿದ್ದಾರೆ ಎಂಬ ವರದಿಗಳು ಸುಳ್ಳು ಎಂದು ವಿದೇಶಾಂಗ ಸಚಿವಾಲಯ ಇಂದು ತಿಳಿಸಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಇಂತಹ ಸುಳ್ಳು ಮತ್ತು ಆಧಾರರಹಿತ ಹೇಳಿಕೆಗಳು ಮತ್ತು ಪೋಸ್ಟ್ಗಳ ವಿರುದ್ಧ ಜನರು ಎಚ್ಚರವಾಗಿರಬೇಕೆಂದು ವಿದೇಶಾಂಗ ಸಚಿವಾಲಯದ ಸತ್ಯ ಪರಿಶೀಲನಾ ಘಟಕ ತಿಳಿಸಿದೆ.

ಸಲ್ಲಿಸಿದೆ. ಇಂಗ್ಲೆಂಡ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜೀಜೆ. ಇದು ಬ್ಯಾಕ್ ಟು ಬ್ಯಾಕ್ 11 ಹಂಗಾಮ. ಇದೀಗ ಮೊದಲಿಗೆ ಕೇಳೋಣ ಸಿಲ್ಲಿಂಗು 2 ಚಿತ್ರದ ಗೀತೆಯನ್ನ. ಅನೂಪ್ ಸಿಳಿನ್ ಅವರ ಧ್ವನಿಯಲ್ಲಿ, ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಅನೂಪ್ ಸಿಳಿನ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:31. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಸ್ಯಾಂಡಲ್ವುಡ್ನಲ್ಲಿ ಪ್ರೀತಿಯನ್ನ ತುಂಬಾ ಅದ್ದೂರಿಯಾಗಿ ಎಮೋಷನಲ್ ಆಗಿ ಪ್ರತಿಯೊಬ್ಬರ ಹೃದಯಕ್ಕೂ ತಟ್ಟೋ ಹಾಗೆ ಕಾವ್ಯದಂತೆ ಬೆಳ್ಳಿತರ ಮೇಲೆ ಕಟ್ಕೊಡುವಂತಹ ಬೆರಳೆಣಿಕೆಯಷ್ಟೇ ಮಾಂತ್ರಿಕರಲ್ಲಿ ನಿರ್ದೇಶಕರಲ್ಲಿ, ಅದರಲ್ಲೂ ವಿಶೇಷವಾಗಿ ನಿರ್ದೇಶಕರಲ್ಲಿ ನಾಗಶೇಖರ್ ಅವರು ತುಂಬಾ ಏನು ಉನ್ನತ ಸ್ಥಾನದಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ. ಇವತ್ತು ಅವರ ಕುರಿತಾಗಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಒಂದು ಸುಂದರ ಹಳ್ಳಿಯಲ್ಲಿ ತಂದೆ ಶಿವರಾಜು ಹಾಗೂ ತಾಯಿ ಪಾರ್ವತಮ್ಮ ಅವರ ಮಗನಾಗಿ ಜನಿಸಿದಂತಹ ನಾಗಶೇಖರ್ ಅವರು ಸಾಮಾನ್ಯ ಹಳ್ಳಿಯ ಹುಡುಗನಾಗಿ ಬೆಳೆದವರು. ಆದರೆ ಕಣ್ಣಲ್ಲಿದ್ದಂತಹ ಸಿನಿಮಾದ ದೊಡ್ಡ ಕನಸು ಅವರನ್ನು ಗಾಂಧಿನಗರದತ್ತ ತಂದು ನಿಲ್ಲಿಸ್ತು. ಆರಂಭದಲ್ಲಿ ಚಿತ್ರರಂಗದ ನೆಲೆ ಕಂಡುಕೊಳ್ಳೋದಕ್ಕೆ ಅವರು ಕಾಮಿಡಿ ಮತ್ತು ಪೋಷಕ ನಟನಾಗಿ ಸಣ್ಣ ಪುಟ್ಟ ಪಾತ್ರ

ಗಳನ್ನು ಮಾಡ್ತಾ ಸಿನಿಮಾಗಳ ಸೂಕ್ಷ್ಮಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದರು. ಅವರು ನಟನಾಗಿ ಪ್ರೇಕ್ಷಕರ ಗಮನ ಸೆಳೆದಂತಹ ಆರಂಭಿಕ ಸೂಪರ್ ಹಳೆ ದಿನಗಳ ಸಿನಿಮಾ ಅಂದರೆ ಅದು ವೀರ ಕನ್ನಡಿಗ ಚಿತ್ರದ ಅಪ್ಪು ಅವರ ಸ್ನೇಹಿತನ ಪಾತ್ರ. ಅಂದಿನ ಆ ನೆನಪುಗಳನ್ನು ಮತ್ತೆ ಮರುಕಳಿಸುವಂತಹ ಈ ಸಿನಿಮಾದ ಮೆಲೋಡಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಈಗ ಮೊದಲಿಗೆ ಕೇಳಿ ವೀರ ಕನ್ನಡಿಗ ಚಿತ್ರದ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ನಟ ಹಾಗೆ ನಿರ್ದೇಶಕ ನಾಗಶೇಖರ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ನಟನಾಗಿ ಚಿತ್ರರಂಗದ ಇಂಚಿಂಚು ಮಾಹಿತಿಯನ್ನು ತಿಳಿದುಕೊಂಡಂತಹ ನಾಗಶೇಖರ್ ಅವರಿಗೆ ಕೇವಲ ನಟನಾಗಿ ಕ್ಯಾಮ್ರಾ ಮುಂದೆ ನಿಲ್ಲುವುದು ಸಾಕಾಗಲಿಲ್ಲ. ಅವರ ಒಳಗೊಬ್ಬ ಸಿದ್ಧಹಸ್ತ ನಿರ್ದೇಶಕನ ಕಥೆಗಳನ್ನು ಹೇಳೋದಕ್ಕೆ ಹಂಬಲಿಸ್ತಿದ್ದ. ಆ ಹಂಬಲದ ಫಲವೇ 2008 ಮೂಡಿಬಂದಂತಹ ಅರಮನೆ ಸಿನಿಮಾ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ರೊಮ್ಯಾಂಟಿಕ್ ಇಮೇಜ್ ಹಾಗೂ ಭಾವನಾತ್ಮಕ ಕಥೆ ಇದ್ದಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ 100 ಕಾಲ ಪ್ರದರ್ಶನ ಕಂಡು ಭರ್ಜರಿ ಯಶಸ್ಸನ್ನು ದಾಖಲಿಸಿತು. ಒಬ್ಬ ನಟ ಮೊದಲ ಬಾರಿಗೆ ಮೆಗಾಫೋನ್ ಹಿಡಿದು ಇಷ್ಟೊಂದು ಅಚ್ಚುಕಟ್ಟಾಗಿ ಸಿನಿಮಾ ನಿರ್ದೇಶಿಸಬಲ್ಲರು ಅಂತ ನಾಗಶೇಖರ್ ಅವರನ್ನ ಗಾಂಧಿನಗರವೇ ಬೆರಗಾಗುವಂತೆ ಪ್ರೂವ್ ಮಾಡಿದರು. ಈ ಚಿತ್ರದ ಮೂಲಕ ಅವರು ಸ್ಯಾಂಡಲ್ವುಡ್ಗೆ ಒಬ್ಬ ಭರವಸೆಯ ನಿರ್ದೇಶಕರಾಗಿ ಎಂಟ್ರಿ ಕೊಟ್ಟರು. ಅವರದ್ದೇ ನಿರ್ದೇಶನದಲ್ಲಿ ಮೂಡಿಬಂದಂತಹ ಅಮರ್ ಚಿತ್ರದ ಗೀತೆಯನ್ನು ಈಗ ಕೇಳಿ. ಸೋನು ನಿಗಮ್ ಹಾಗೂ ಶ್ರೇಯ ಘೋಷಾಲ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಚುನಿಯಾ ಅವರ ಸಂಗೀತ ಇರುವಂತಹ ಗೀತೆ.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ನಿರ್ದೇಶಕ ನಾಗಶೇಖರ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಕನ್ನಡ ಚಿತ್ರರಂಗದ ಬೆಸ್ಟ್ ಎವರ್ ಗ್ರೀನ್ ರೊಮ್ಯಾಂಟಿಕ್ ಸಿನಿಮಾಗಳ ಲಿಸ್ಟ್ ಮಾಡಿದರೆ ಅದರ ಮೊದಲ ಮೂರು ಸ್ಥಾನಗಳಲ್ಲಿ ಸಂಜು ವೇಡ್ಸ್ ಗೀತಾ ಸಿನಿಮಾ ಖಂಡಿತವಾಗಿಯೂ ಇರುತ್ತೆ. 2011 ನಾಗಶೇಖರ್ ಸೃಷ್ಟಿಸಿದಂತಹ ಈ ಮಹಾಕಾವ್ಯ ಚಿತ್ರಮಂದಿರದಲ್ಲಿದ್ದಂತಹ ಪ್ರತಿಯೊಬ್ಬ ಕನ್ನಡಿಗನ ಕಣ್ಣಲ್ಲೂ ನೀರು ತರಿಸಿತ್ತು. ಹೌದು, ಶ್ರೀನಗರ ಕಿಟ್ಟಿ ಮತ್ತು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ನಟನೆಯ ಪರಾಕಾಷ್ಠೆ, ಹಾಗೆ ಕ್ಲೈಮ್ಯಾಕ್ಸ್ನ ಆ ಭಾವುಕತೆ ನಾಗಶೇಖರ್ ಅವರ ನಿರ್ದೇಶನದ ತಾಕತ್ತನ್ನು ಇಡೀ ಸೌತ್ ಇಂಡಿಯಾ ತಿರುಗಿ ನೋಡುವಂತೆ ಮಾಡಿತ್ತು. ಈ ಸಿನಿಮಾ ನಾಗಶೇಖರ್ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಸೈಮಾ ಪ್ರಶಸ್ತಿಯನ್ನು ತಂದುಕೊಟ್ಟಿತ್ತು. ಚಿತ್ರದ ಪ್ರತಿಯೊಂದು ಫ್ರೇಮ್, ವಿಜುವಲ್ ಮತ್ತು ಕಾಸ್ಟ್ಯೂಮ್ ಜಾಗತಿಕ ಗುಣಮಟ್ಟದಲ್ಲಿದ್ದವು. ಜೆಸ್ಸಿ ಗಿಫ್ಟ್ ಅವರ ಮ್ಯೂಸಿಕ್ ಮ್ಯಾಜಿಕ್ ಈ ಸಿನಿಮಾದ ಹಾಡುಗಳನ್ನು ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತೆ ಮಾಡಿತು. ಅದರಲ್ಲೂ ಮೆಲೋಡಿ ಕ್ವೀನ್ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಅದ್ಭುತ ಹಾಡು ಸಹ ನಿಜಕ್ಕೂ ಎಲ್ಲರನ್ನ ಮನಮುಟ್ಟಿತು. ಈಗ ಕೇಳಿ ಸಂಜು ವೇಡ್ಸ್ ಗೀತಾ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಇರುವಂತಹ ಗೀತೆ.

0: ಸಲ್ಯೂಟ್. ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ಕಲಾವಾರತಿ ಕಾರ್ಯಕ್ರಮದಲ್ಲಿ ನಾಗಶೇಖರ್ ಅವರ ಕುರಿತಾಗಿ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಸಂಜು ವೇಡ್ಸ್ ಗೀತಾ ಚಿತ್ರದ ಭರ್ಜರಿ ಯಶಸ್ಸಿನ ನಂತರ ನಾಗಶೇಖರ್ ಅವರ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಯಿತು. 2013 ಅವರು ನೈಜ ಘಟನೆಯೊಂದನ್ನು ಆಧಾರವಾಗಿಟ್ಟುಕೊಂಡು ಅಷ್ಟೇ ರೋಮಾಂಚಕವಾಗಿ ಮೈನಾ ಸಿನಿಮಾವನ್ನು ನಿರ್ದೇಶನ ಮಾಡಿದರು. ನಟ ಚೇತನ್ ಮತ್ತು ನಿತ್ಯಾ ಮೆನನ್ ಅವರ ನಟನೆಯ ಈ ಚಿತ್ರ ಪ್ರೀತಿ, ಕಾನೂನು ಮತ್ತು ಹೋರಾಟದ ಪರಮಾವಧಿಯಾಗಿತ್ತು. ಈ ಚಿತ್ರಕ್ಕಾಗಿ ಅವರಿಗೆ ಫಿಲ್ಮ್ಫೇರ್ ಪ್ರಶಸ್ತಿ ಸಹ ಲಭಿಸಿತು. ನಾಗಶೇಖರ್ ಕೇವಲ ಲವ್ ಸ್ಟೋರಿಗಳಿಗೆ ಸೀಮಿತವಾಗದೆ ದುನಿಯಾ ವಿಜಯ ಅಭಿನಯದ ಹೈ ವೋಲ್ಟೇಜ್ ಆಕ್ಷನ್ ಸಿನಿಮಾ ಮಾಸ್ತಿಗುಡಿ ಹಾಗೂ ರೆವ ಸ್ಟಾರ್ ಅಂಬರೀಷ್ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಅವರ ಚೊಚ್ಚಲ ಚಿತ್ರ ಅಮರ್ ಅನ್ನು ಕೂಡ ಅತ್ಯಂತ ಅದ್ಧೂರಿಯಾಗಿ ನಿರ್ದೇಶಿಸಿದರು. ಕಮರ್ಷಿಯಲ್ ಸಿನಿಮಾಗಳನ್ನು ಮಾಸ್ ಮತ್ತು ಕ್ಲಾಸ್ ಪ್ರೇಕ್ಷಕರಿಬ್ಬರಿಗೂ ಇಷ್ಟವಾಗುವಂತೆ ತೆರೆಗೆ ತರೋದರಲ್ಲಿ ನಾಗಶೇಖರ್ ಎಕ್ಸ್ಪರ್ಟ್ ಅನ್ನಿಸ್ಕೊಂಡ್ರು. ಹಿರಿಯ ಸಂಗೀತ ಮಾಂತ್ರಿಕ ಆಗಿರುವಂತಹ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಮೈನಾ ಚಿತ್ರದ ಈ ಮೆಲೋಡಿಯಸ್ ಹಾಡು ಸದಾ ಕಾಲಕ್ಕೂ ನಮ್ಮ ಹೃದಯದ ತಂತಿಯನ್ನು ಮೀಟ್ತಿರುತ್ತೆ. ಮತ್ತೊಮ್ಮೆ ಕೇಳೋಣ ಮೈನಾ ಚಿತ್ರದ ಗೀತೆಯನ್ನು.

ಮಳವಳ್ಳಿ ಎಂಬ ಸಣ್ಣ ಹಳ್ಳಿಯಿಂದ ಹೊರಟು ಇಂದು ಅತ್ಯದ್ಭುತ ಸಿನಿಮಾಗಳನ್ನು ನಿರ್ದೇಶನ ಮಾಡ್ತಿರುವಂತಹ ನಾಗಶೇಖರ್ ಅವರ ಸಿನಿಮಾ ಜರ್ನಿ ಮತ್ತು ಅವರ ಫ್ಯಾಷನ್ ನಿಜಕ್ಕೂ ಇಂದಿನ ಯುವ ನಿರ್ದೇಶಕರಿಗೆ ಮಾದರಿ. ಅವರ ಸಿನಿಮಾ ಪಯಣ ಹೀಗೆ ಯಶಸ್ವಿಯಾಗಿ ಮುಂದುವರೆಯಲಿ ಅನ್ನೋದು ನಮ್ಮ ವಿವಿಧ ಭಾರತೀಯ ಆಶಯ. ಕೇಳುಗರೆ, ಇವತ್ತಿನ ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ನಾಗಶೇಖರ್ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಕಲಾವಾರ್ತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂದಿದೆ ಅಂತ ನಮ್ಮ ಕೇಳುಗರು ಸಹ ಸಂದೇಶಗಳನ್ನು ಕಳಿಸ್ತಿದ್ದಾರೆ. ನಮ್ಮ ಕೇಳುಗರು ಸಹ ಹೇಳ್ತಾ ಇದ್ದಾರೆ, ನಾವು ನಾಗಶೇಖರ್ ಅವರ ಸಿನಿಮಾಗಳನ್ನು ನೋಡಿದ್ದೀವಿ, ಅವರ ನಿರ್ದೇಶನ, ಅವರ ನಟನೆ ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ. ಇದೀಗ ಈಗ ಕೇಳೋಣ ಮಾಸ್ತಿಗುಡಿ ಚಿತ್ರದ ಗೀತೆ. ನಾಸೋ ನಿಗಮ್ ಹಾಗೂ ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಸಮಯ ಇನ್ನೇನು 12 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಆಲ್ಬಿನಿಸಂ ಜಾಗೃತಿ ದಿನಾಚರಣೆ ಇಂದು. ನನ್ನ ಚರ್ಮದ ಬಗ್ಗೆ ಹೆಮ್ಮೆ ಇದೆ ಎಂಬ ಧ್ಯೇಯದೊಂದಿಗೆ ಬಣ್ಣ ಆಧಾರಿತ ತಾರತಮ್ಯವನ್ನು ದೂರ ಮಾಡಲು ಹಾಗೂ ಆಲ್ಬಿನಿಸಂ ಬಗ್ಗೆ ಜನಜಾಗೃತಿ, ಮಾನವೀಯ ನೆಲೆಯಲ್ಲಿ ಹಕ್ಕುಗಳು ಮತ್ತು ಅನುಭವಗಳನ್ನು ಗುರುತಿಸಲು ಯೋಜಿಸಲಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನೆಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಾಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಆಯುಷ್ ಇಲಾಖೆ ಕೋರಿದೆ. ಧಾರವಾಡದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಜಿಬಿ ಜೋಶಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಇಂದು ಸಂಜೆ 6:00 ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಿನ್ನೆ ರಾತ್ರಿ ಮಂಗಳೂರಿಗೆ ಆಗಮಿಸಿದ್ದು ಇಂದು ಬೆಳಗ್ಗೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಬಳಿಕ ಉಚ್ಚಿಲ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಆಯೋಜಿತ 2 ದಿನಗಳ ಬಿಜೆಪಿ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಹಿನ್ನೆಲೆ ಜನಜಾಗೃತಿ ಜಾಥಾಕ್ಕೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಿಎಂ ದಿವ್ಯಶ್ರೀ ಚಾಲನೆ ನೀಡಿದರು. ಯಾದಗಿರಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಗೆ ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಮರುಳಸಿದ್ಧಾರಾಧ್ಯ ಚಾಲನೆ ನೀಡಿದರು. ಮೈಸೂರಿನ ನಂಜರಾಜ್ ಬಹದ್ದೂರು ಛತ್ರದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬೀಜಮೇಳ ಆಯೋಜಿತವಾಗಿದೆ. ಸಹಜ ಸಮೃದ್ಧ ಸಹಜ ಸೀಡ್ಸ್ ಸಂಸ್ಥೆಗಳು ಕರ್ನಾಟಕ ಜೀವವೈವಿಧ್ಯ ಮಂಡಳಿ ಸಹಯೋಗದಲ್ಲಿ ಬೀಜ ವೈವಿಧ್ಯ ಸಂಭ್ರಮ ಆಯೋಜಿಸಿದ್ದು ಬೀಜ ಸಂರಕ್ಷಣೆ ಕುರಿತ ತರಬೇತಿ ಹಾಗೂ ನಾಳೆ ಬೆಳಗ್ಗೆ 10:30 ಮಕ್ಕಳ ಚಿತ್ರಕಲೆ ಸ್ಪರ್ಧೆ ಆಯೋಜಿತವಾಗಿದೆ. ಜ್ಯೂಸ್ ಬಿಲ್ವಾ ಸೇರಿದಂತೆ ಹಲವು ಪ್ರಜಾತಿಯ ಹಣ್ಣಿನ ಗಿಡಗಳ ಪ್ರದರ್ಶಿನಿ ಹಾಗೂ ಮಾರಾಟ ಮೇಳವನ್ನು ಬೆಳೆಗಾರರೇ ಆಯೋಜಿಸಿರುವುದು ವಿಶೇಷ. ದೇಸಿ ಬೀಜಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಬೀಜ ಸಂರಕ್ಷಕಿ ಭಾಗ್ಯೇಶ್ವರಿ ಮಾಡಿಕ್ನವರ್.
1: ಮೈಸೂರು ನಂಜ ರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಬೀಜ ಮೇಳ ಆಯೋಜನೆಯಾಗಿದೆ. ನಾವು ನಮ್ಮ ಮಹಿಳಾ ಸಂಘದಿಂದ ಮೈಸೂರು ಗ್ರಾಹಕರಿಗಂತ ಚಟ್ನಿ ಪುಡಿಗಳು, ಸಿರಿಧಾನ್ಯ ಅಕ್ಕಿಗಳು, ಜವಾರಿ ಕಾಳು, ಬೇಳೆಗಳು, ಮಕ್ಕಳು ಮತ್ತು ಮನೆಯವರು ಕುಡಿಯಲು ಮಾಲ್ಟ್ ಪೌಡರ್, ಈ ತರಹ 10 ವೈವಿಧ್ಯಮಯ

0: ಬಗೆಗಳು ಇವೆ. ಎಲ್ಲರೂ ಬನ್ನಿ, ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಮನೆಯ ಹಿತ್ತಲು ಪಾಟುಗಳಲ್ಲಿ ಬೆಳೆಯಲು ತರಕಾರಿ ಬೀಜಗಳು ಸಿಗುತ್ತವೆ. ಧನ್ಯವಾದಗಳು.
1: ಭಾನುವಾರ 28ನೇ ತಾರೀಕು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನಾಚರಣೆ ಹಿನ್ನೆಲೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ನೀಡಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 1,27,641 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಅಭಿನವ್ ತಿಳಿಸಿದ್ದಾರೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು 16ರಿಂದ 20ನೇ ತಾರೀಖಿನವರೆಗೆ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಆಯೋಜಿಸಲಾಗಿದೆ. ಹಿರಿಯ ಸಾಹಿತಿ ದೇವನೂರು ಮಹಾದೇವ ಶಿಬಿರವನ್ನು ಉದ್ಘಾಟಿಸಲಿದ್ದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಲಲಿತಕಲಾ ಅಕಾದೆಮಿ ಅಧ್ಯಕ್ಷ ಪಸ ಕುಮಾರ್ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆ ಮನ್ನಳ್ಳಿ ಗ್ರಾಮದಲ್ಲಿ 9,35,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಕಂದಾಯ ದಾಖಲೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಲಾಗಿದೆ ಎಂದು ಉಪ ಆಯುಕ್ತ ಸಿದ್ದು ಹುಲ್ಲೊಳ್ಳಿ ತಿಳಿಸಿದ್ದಾರೆ. ಭೂತಾನ್ನಲ್ಲಿ ನಡೆದ ಏಷ್ಯಾದ ಆಟ್ಯಾಪಾಟ್ಯ ಚಾಂಪಿಯನ್ಶಿಪ್ನಲ್ಲಿ ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಶಿಂಗಟರಾಯನಕೇರಿ ತಾಂಡಾದ ರಾಹುಲ್ ಶೇಖರ್ ಕಾರಭಾರಿ 3ನೇ ಹಿರಿಯರ ಆಟ್ಯಾಪಾಟ್ಯ ಸ್ಪರ್ಧೆ ವಿಭಾಗದಲ್ಲಿ ಭಾರತೀಯ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಪಡೆದಿದ್ದಾರೆ. ಶಿರಹಟ್ಟಿ ತಾಲೂಕು ದೇವಿಹಾಳ್ ತಾಂಡಾದ ಉಳುವೇಶ್ ಶಿವಾಜಿ ಲಮಾಣಿ 19 ವರ್ಷದೊಳಗಿನವರ ಪ್ರಥಮ ಕಿರಿಯರ ಆಟ್ಯಾಪಾಟ್ಯ ವಿಭಾಗದಲ್ಲಿ ಭಾರತ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಿ ಚಿನ್ನದ ಪದಕ ಗೆದ್ದಿದ್ದಾರೆ. ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತದ ಪರವಾಗಿ ಅಭಿನಂದಿಸಿ ಗೌರವಿಸಿದರು. 5ನೇ ಆವೃತ್ತಿಯ ಮಹಾರಾಜ ಕ್ರಿಕೆಟ್ ಟ್ರೋಫಿ ಕೆಎಸ್ಸಿಎ ಟಿ20 ಟೂರ್ನಿಯಲ್ಲಿ ಆಡಲಿರುವ ಬೆಂಗಳೂರು ಬ್ಲಾಸ್ಟರ್ಸ್ ಕ್ರಿಕೆಟ್ ತಂಡದ ಜೆರ್ಸಿಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಬಿಡುಗಡೆಗೊಳಿಸಿದರು. ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಪಾಲ್ಗೊಂಡಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಬೆಂಗಳೂರು.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 12:06. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ. ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ನೆಚ್ಚಿನ ಗೀತೆಗಳನ್ನು ಈ ಸಮಯ ನೀವು ಕೇಳ್ಬೋದು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ, ನಂದು ಪದೇ ಪದೇ ಹೇಳ್ತಾ ಇರ್ತೀನಿ, ಆದರೂ ಇನ್ನೊಮ್ಮೆ ಹೇಳ್ತೀನಿ, ದಯಮಾಡಿ ಕರೆ ಮಾಡಿದವರು ಮತ್ತೆ ಕರೆ ಮಾಡಬೇಡಿ. ಕನಿಷ್ಠ ಒಂದು ತಿಂಗಳ ಸಮಯಾವಕಾಶವಾದರೂ ತೆಗೆದುಕೊಳ್ಳಿ, ಹೊಸಬರಿಗೆ ಆದಷ್ಟು ಅವಕಾಶ ಮಾಡಿಕೊಡಿ ಅನ್ನೋದು ನಮ್ಮ ವಿನಂತಿ. ಹಾಗಾದರೆ ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ಹೀಗಿದೆ ನೋಡಿ, 0802226257. ಮತ್ತೊಂದು ಸಂಖ್ಯೆ 0802226327. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 0802226257. ಮತ್ತೊಂದು ಸಂಖ್ಯೆ 0802226327. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಯಾವ ಸಿನಿಮಾ ಅದು ಅಂತ ತಿಳಿಸಿ. ನಾವು ನಿಮ್ಮ ಗೀತೆಯನ್ನು ಖಂಡಿತ ಪ್ರಸಾರ ಮಾಡ್ತೇವೆ. ಹಾಗಾದರೆ ಆರಂಭಿಸೋಣ ರಂಗ SSLC ಚಿತ್ರದ ಗೀತೆಯೊಂದಿಗೆ. ಸಂದೀಪ್ ಚೌಟಾ ಅವರ ಗಾಯನದಲ್ಲಿ ಮೂಡಿಬಂದಿರುವಂತಹ ಈ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಹಾಗೆ ಸಂದೀಪ್ ಚೌಟಾ ಅವರದ್ದೇ ಸಂಗೀತ ಇರುವಂತಹ ಗೀತೆ.
1: ಸೈಡಿಗ್ ಹೋಗು ರಂಗ ಬರ್ತವನ್ನೇ, ಹೇ ಸೈಡಿಗ್ ಹೋಗು ಅಣ್ಣ ಬರ್ತವನ್ನೇ.

0: ಕರೆಗೊಂದು ಹಾಡು ಕಾರ್ಯಕ್ರಮದ ನಮ್ಮ ಮೊದಲ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ಹಲೋ ಸರ್.
0: ನಮಸ್ತೆ ಸರ್, ಯಾರು ಮಾತಾಡ್ತಿರೋದು?
1: ರವಿಕುಮಾರ್ ಅಂತ.
0: ಸರ್, ಎಲ್ಲಿಂದ ಕರೆ ಮಾಡಿದ್ದೀರಿ?
1: ಗಿರಿನಗರದಿಂದ ಮಾಡಿದ್ದೀರಿ ಸರ್.
0: ಬೆಂಗಳೂರು.
1: ಬೆಂಗಳೂರು ಗಿರಿನಗರ ಸರ್.
0: ನಮಸ್ತೆ ಸರ್, ಏನ್ ಮಾಡ್ಕೊಂಡಿದ್ರಿ ತಾವು?
1: ನಾವು ಎಕ್ಸ್ಪೀರಿಯನ್ಸ್ ಇದೆ ಸರ್, CRPF ಅಲ್ಲಿ 16 ಇಯರ್ಸ್ ವರ್ಕ್ ಮಾಡಿದೆ ಸರ್.
0: ಓಹೋ,
1: ಈಗ ರಿಟೈರ್ಡ್ ಜೀವನ ಇದು ಮಾಡ್ತಾ ಇದ್ದೀವಿ.
0: ನಮ್ಮ ಹೆಮ್ಮೆಯ ಸೈನಿಕರು.
1: ಥ್ಯಾಂಕ್ ಯು
0: ಸರ್. ಸರ್, ಯಾವ ಗೀತೆಯನ್ನ ಪ್ರಸಾರ ಮಾಡಬೇಕಿತ್ತು
1: ಸರ್? ಏನಾಗಲಿ ಮುಂದೆ ಸಾಗಲಿ ಅನ್ನೋದು ಮೃತ್ಯುಂಜಯ ಮಾತ್ರ.
0: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ವೆರಿ ಮಚ್ ಸರ್.
0: ಧನ್ಯವಾದ ಸರ್. ಈಗ ಕೇಳಿ ಮುಸಂಜೆ ಮಾತು ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಶ್ರೀಧರ್ವಿ ಅವರು ಈ ಒಂದು ಗೀತೆಗೆ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯವನ್ನು ಬರೆದಿದ್ದಾರೆ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ ಮೇಡಮ್, ಯಾರು ಮಾತಾಡ್ತಾ ಇರೋದು?
1: ಹಲೋ ನಮಸ್ತೆ, ನಾನು ನಾಗರಬಾವಿಯಿಂದ ರೇಖಾ ಅಂತ ಮಾತಾಡ್ತಾ ಇರೋದು.
0: ಮೇಡಮ್ ನಮಸ್ತೆ.
1: ನಮಸ್ತೆ, ತಮಗೂ ನಮಸ್ತೆ.
0: ನಮಸ್ಕಾರ ಮೇಡಮ್, ಯಾವಾಗ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?
1: ನಮಗೆ ಬಾಳು ಬೆಳಗಿದ್ದರಿಂದ ಕೆಲವಾದ ನಾಳೆ ಒಂದು ನಾಮಕರಣ ಇದೆ ನಮ್ಮ ರಿಲೇಷನ್ದು. ಅದಕ್ಕೋಸ್ಕರ ಮಕ್ಳಿಗೋಸ್ಕರ, ಅವಳಿ ಜೋಳಿ ಮಕ್ಕಳು, ಆ ಮಕ್ಳಿಗೋಸ್ಕರ ಸಾಂಗ್ ಬೇಕಿತ್ತು.
0: ಖಂಡಿತ ಮೇಡಮ್, ಪ್ರಸಾರ ಮಾಡೋಣ.
1: ಓಕೆ, ಥ್ಯಾಂಕ್ ಯು ವರುಣ ಅವರೇ.
0: ಧನ್ಯವಾದ ಮೇಡಮ್. ಧನ್ಯವಾದ. ಈಗ ಕೇಳಿ ಬಾಳು ಬೆಳಗಿತು ಚಿತ್ರದ ಗೀತೆಯನ್ನ ಪಿ ವಿ ಶ್ರೀನಿವಾಸ್, ಪಿ ಸುಶೀಲ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡುವಂತ ಸಮಯ. ಹಲೋ ಮೇಡಮ್, ನಮಸ್ತೆ. ಯಾರು ಕರೆ ಮಾಡಿರೋದು?
1: ಸರ್, ನಾನು ಶೋಭಾ ಅಂತ, ಸರ್, ಹಾಸನಿಂದ.
0: ಮೇಡಮ್ ನಮಸ್ತೆ, ಏನ್ ಮಾಡ್ಕೊಂಡಿದ್ದೀರಿ ಮೇಡಮ್ ತಾವು?
1: ಸರ್, ನಾನು ಆರೋಗ್ಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ, ಸರ್, ಸಹಾಯಕ ಆಡಳಿತ ಅಧಿಕಾರಿ ಅಂತ ಆಗಿದ್ದೀನಿ.
0: ತುಂಬಾ ಖುಷಿ ಮ್ಯಾಮ್. ಯಾವ ಅರ್ಹತೆಯನ್ನ ಪ್ರಸಾರ ಮಾಡಬೇಕಿತ್ತು ಮೇಡಮ್?
1: ಸರ್, ನನಗೆ ಅಜಯ್ ಫಿಲಂ ಇಂದ ರಾಮ ಅಂತ ಕೃಷ್ಣ ಅಂತ ಕುಳಿತಿದ್ರೆ ನೀನು ಅಂತ ಒಂದು ಸಾಂಗ್ ಇದೆ ಸರ್.
0: ಹಾ ಮೇಡಮ್,
1: ಅದು ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಒಳ್ಳೊಳ್ಳೆ ಪದಗಳು ಬರ್ತವೆ, ಸಾಲ್ಗಳಿದೆ, ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ.
0: ಹಾ ಮೇಡಮ್,
1: ಕೇಳ್ಬೇಕು ಅಂತ ಅನ್ಸುತ್ತೆ.
0: ಖಂಡಿತ ಮೇಡಮ್, ನೀವು ಇಷ್ಟಪಡೋ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.
0: ಧನ್ಯವಾದ ಮ್ಯಾಮ್. ಈಗ ಕೇಳಿ ಅಜಯ್ ಚಿತ್ರದ ಗೀತೆಯನ್ನ, ಶಂಕರ್ ಮಹದೇವನ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ, ಹಂಸಲೇಖ ಅವರ ಸಾಹಿತ್ಯ, ಮಣಿ ಶರ್ಮಾ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಮಾತಾಡಲಿಕ್ಕೆ ಸಿದ್ಧ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ
1: ಹಲೋ
0: ಮೇಡಮ್, ನಮಸ್ತೆ.
1: ನಮಸ್ತೆ ಸರ್.
0: ಯಾರು ಮಾತಾಡ್ತಾ ಇರೋದು?
1: ನಾವು ವಿಜಯನಗರದಿಂದ ಗೀತಾ ಅಂತ.
0: ಮೇಡಮ್ ನಮಸ್ಕಾರ, ಏನ್ ಮಾಡ್ಕೊಂಡಿದ್ರಿ ಮೇಡಮ್? ತಾವು?
1: ನಾವು ಹೌಸ್ ವೈಫ್ ಸರ್.
0: ಹಾ ಮೇಡಮ್, ಬೆಳಿಗ್ಗೆ ತಿಂಡಿ ಏನ್ ಮಾಡಿದ್ರಿ
1: ಇವತ್ತಾ?
0: ಹಾ ಮೇಡಮ್,
1: ಟೊಮೊಟೋ ಬಾತ್.
0: ಟೊಮೊಟೋ ಬಾತ್. ಹಾ ಮೇಡಮ್, ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?
1: ಶಬ್ದವೇದಿಯಿಂದ ಕೊಡಿ ಸರ್.
0: ಶಬ್ದವೇದಿಯಿಂದನಾ? ಶಬ್ದವೇದಿಲಿ ಯಾವ ಗೀತೆ? ಯಾವ್ದಾದ್ರು ಆಗ್ಬೋದಾ? ಖಂಡಿತ ಮೇಡಮ್, ನೀವು ಇಷ್ಟಪಟ್ಟಂತ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ, ಧನ್ಯವಾದ ಸರ್.
0: ಧನ್ಯವಾದ ಮೇಡಮ್. ಈಗ ಕೇಳಿ ಶಬ್ದವೇದಿ ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರು ಈ ಒಂದು ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತವನ್ನು ನೀಡಿದ್ದಾರೆ.

0: ಕೇಳ್ತಿದ್ರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗ ನಾವು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿದ್ದೀವಿ. ಈಗ ನಮ್ಮ ಕೇಳುಗರು ಕೆಲ ಕೇಳುಗರು ಕೇಳ್ತಿದ್ದಾರೆ ನಮಗೆ ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಹೇಳಿ ಅಂತ. ಇದೀಗ ಅವರಿಗಾಗಿ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 0802-23-70-788. ಮತ್ತೊಮ್ಮೆ 0802-23-70-788. ಮತ್ತೊಂದು ಸಂಖ್ಯೆ 0802-22-62-257. ಮತ್ತೊಮ್ಮೆ 0802-22-61-257. ಈ ಸಂಖ್ಯೆಗೆ ನೀವು ಕರೆ ಮಾಡ್ಬೋದು. ಇದೀಗ ನಮ್ಮ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡುವಂಥ ಸಮಯ. ಹಲೋ,
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು?
1: ನಾನು ಗುರುಜಿಗೌಡ ಅಂತೇಳಿ, ರಾಯಚೂರು ಜಿಲ್ಲಾ ಸರ್.
0: ನಮಸ್ಕಾರ ಸರ್, ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?
1: 7 ಸುತ್ತಿನ ಕೋಟಿ ಚಿತ್ರದಿಂದ ಸಂತಸ ಅರಳುವ ಸಮಯ ಮರೆಯೋಣ ಚಿಂತೆ ಅಂತ ಇದೆ ನೋಡಿ ಸರ್.
0: ಹಾ ಸರ್, ಖಂಡಿತ ನೀವು ಇಷ್ಟಪಟ್ಟಂತಹ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ಕಾರ.
0: ಧನ್ಯವಾದ ಸರ್. ಈಗ ಕೇಳಿ, 7 ಸುತ್ತಿನ ಕೋಟೆ ಚಿತ್ರದ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ, ರತ್ನಮಾಲಾ ಪ್ರಕಾಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ವಿ ಮನೋಹರ್ ಅವರ ಸಾಹಿತ್ಯ ಹಾಗೆಯೇ ವೈದ್ಯನಾಥನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಮತ್ತೆ ಕಾರ್ಯಕ್ರಮಗಳು ಸರ್ ಕೇಳ್ತಾ ಇರ್ತೀನಿ ಬೆಳಗ್ಗೆ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ ಆಗ್ಲಿ ಅಥವಾ ಸರ್ ಈಗ ಹಾಡುಗಳನ್ನಾಗ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಎಲ್ಲ ಬರ್ತಾ ಇರ್ತಾರೆ ಸರ್, ಕೇಳ್ತಾ ಇರ್ತೀನಿ ರೀ. ಎಲ್ಲ ಆಕಾಶವಾಣಿ ಕೇಳ್ತಾರೆ ಸರ್ ಕಾರ್ಯಕ್ರಮಗಳನ್ನ, ನಮ್ಮ ಎಲ್ಲ ಕನ್ನಡ ಎಷ್ಟು ಆಕಾಶವಾಣಿ ಅದ ನೋಡ್ರಿ ಸರ್, ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಸರ್ ನಮ್ಮ ಕರ್ನಾಟಕದ ಸರ್. ಆಮೇಲೆ ನಮ್ಮಲ್ಲಿ ಇಲ್ಲಿ ಮರಾಠಿ ಚಾನೆಲ್ಗಳು ಜಾಸ್ತಿ.
1: ಹಲೋ,
0: ಕೇಳಂಗಿಲ್ಲ
1: ಸರ್, ಕೇಳಿಸಿದ್ಯಾ?
0: ಹಾ ಕೇಳ್ತಾ ಇದೆ ಸರ್, ಕೇಳಿಸ್ತಾ ಇದೆ ಸರ್. ಇಲ್ಲಿ ಮಹಾರಾಷ್ಟ್ರದಲ್ಲಿ ಸರ್ ನಮಗೆ ಮರಾಠಿ ಚಾನಲ್ಗಳು ಸರ್ ಬಹಳಷ್ಟು ಇವೆ, ಆದ್ರೂ ಕೂಡ ನಾವು ಕನ್ನಡ ಚಾನಲ್ಗಳನ್ನ ಸರ್ ಬಹಳ ಕೇಳ್ತಾರೆ ಸರ್. ಎಲ್ಲ ಕರ್ನಾಟಕದ ಎಲ್ಲ ಚಾನಲ್, ನಮ್ಮ ಧಾರವಾಡ ಆಗಲಿ, ಬೆಂಗಳೂರು ಆಗಲಿ, ಆಮೇಲೆ ಭದ್ರಾವತಿ ಆಗಲಿ, ಚಿತ್ರದುರ್ಗ ಆಗಲಿ ಸರ್, ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಸರ್. ಆಮೇಲೆ ವಿವಿಧ ಭಾರತಿಯಲ್ಲಿ ಬರ್ತಕ್ಕಂಥ ಎಲ್ಲರೂ ನಿರೂಪಕರು ಸರ್ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇರ್ತಾರೆ. ಈಗ ಸಂಜೆ ಎಲ್ಲ ಹೊಸ ಕಾರ್ಯಕ್ರಮ ಮಾಡಿದ್ರು ಸರ್ ಬಹಳ ಕೇಳಕ್ಕೆ, ಮೊದಲೆಲ್ಲ ಮುಂಬೈ ಕಾರ್ಯಕ್ರಮ ಬರ್ತಾ ಇದ್ರು ಸರ್, ಬಹಳ ಬೇಸರ ಆಗ್ತಿದ್ರು ಹಿಂದಿ ಕಾರ್ಯಕ್ರಮಗಳನ್ನ ಕೇಳಿ ಸರ್. ನಮಗೆ ಇಲ್ಲಿ ಬೌಂಡ್ರಿಯಲ್ಲಿ ಇರ್ತಾವಲ್ರಿ ಸರ್, ಹಿಂಗಾಗಿ ನಾವು ಇವಾಗ 4 ಗಂಟೆಯಿಂದ ಸರ್ ಕನ್ನಡ ಕಾರ್ಯಕ್ರಮ ಕೊಡ್ತಾ ಇರ್ತೀವಿ ನಾವು, ಕೆಲಸ ಮಾಡ್ಕೊತಾನೆ ನಾವು ಹೊಲದಲ್ಲೆಲ್ಲ ಕೆಲಸ ಮಾಡ್ಕೊತಾನೆ ಸರ್ ಕಾರ್ಯಕ್ರಮ ಕೇಳ್ಬೋದು ಸರ್, ತುಂಬಾ ಖುಷಿ ಆಗುತ್ತೆ ಸರ್.
1: ಸಂತೋಷ್ ಸರ್, ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು
0: ಸರ್? ನಮಗೆ ಅದು ಮುಗಿಲ್ಪೇಟೆ ಅಂತ ಒಂದು ಫಿಲ್ಮ್ದಲ್ಲಿ ಸರ್ ಒಂದು ಸಾಂಗ್ ಇದೆ ಸರ್, ಅದು ಹಾಡ್ಬೇಕಾಗಿತ್ತು ಸರ್, ಮಾಸ್ ಆಗಿವಲ್ಲ ಅಂತ ಒಂದು ಸಾಂಗ್ ಇದ್ರೆ ಸರ್.
1: ಜೀನ್ಸ್ ಅಲ್ಲಿ ಮಾಸ್ ಆಗಿ ಅದೇ ಸಾಂಗ್ ಇದೆಯಲ್ಲ, ಅದೇ ತಾನೆ?
0: ಹಾ ಸರ್, ಆ ಸಾಂಗ್ ಬೇಕಾಗಿತ್ತು ಸರ್.
1: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನು ಪ್ರಸಾರ ಮಾಡ್ತೇನೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಓಕೆ ಸರ್, ಎಲ್ಲರೂ ಕನ್ನಡವನ್ನು ಪ್ರೀತಿಸೋಣ ಸರ್, ಕನ್ನಡವನ್ನು ಬೆಳೆಸೋಣ, ಎಲ್ಲರೂ ಸರ್ ಕರ್ನಾಟಕದಲ್ಲಿ ಕನ್ನಡವನ್ನು ಮಾತಾಡೋಣ, ಕನ್ನಡ ಆಕಾಶವಾಣಿಗಳನ್ನ ಸರ್ ಹೆಚ್ಚೆತ್ತು ಕೇಳೋಣ ಸರ್, ನಮ್ಮ ಅಭಿಪ್ರಾಯ ಸರ್.
1: ಖಂಡಿತ ಸರ್, ಖಂಡಿತ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಈಗ ಕೇಳಿ ಮುಗಿಲ್ಪೇಟೆ ಚಿತ್ರದ ಗೀತೆಯನ್ನು. ಟಿಪ್ಪು ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕೇಳ್ತಿದ್ದೀರಿ ಕರೆಗೊಂದು ಹಾಡು. ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಹಲೋ.
4: ಹಲೋ
3: ಸರ್, ನಮಸ್ತೆ. ಯಾರು ಕರೆ ಮಾತಾಡ್ತಿರೋದು?
4: ನಾವು ಶಿವಮೊಗ್ಗದಿಂದ ರಮೇಶ್ ಅಂತ.
3: ನಮಸ್ತೆ ಸರ್, ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?
4: ನಮಗೆ ಅಪ್ಪು ಚಿತ್ರದಿಂದ ಆ ದೇವರ ಹಾಡಿದ
3: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋದಲ್ವಾ?
4: ಹೌದು ಸರ್.
3: ತುಂಬಾ ಇಷ್ಟ ಆ ಗೀತೆ?
4: ಹಾಗೇನಿಲ್ಲ, ಇಷ್ಟನೇ ಅಂತವೆಲ್ಲ ಸಾಂಗ್. ಹಾಗಾಗಿ
3: ಖಂಡಿತ ಸರ್, ನೀವು ಇಷ್ಟಪಟ್ಟಂತ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
4: ಧನ್ಯವಾದಗಳು ಸರ್.
3: ಧನ್ಯವಾದ ಸರ್. ಈಗ ಕೇಳಿ ಅಪ್ಪು ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ಗುರುಕಿರಣ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಆತ್ಮೀಯ ಕೇಳಿದರೆ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಇಷ್ಟು ಹೊತ್ತು ಕೇಳಿದ್ರಿ. ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಮೆಚ್ಚಿನ ಹಾಡುಗಳು ಹಾಗೂ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ಎಲ್ಲ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಇನ್ನೊಂದು ಮಾತು ನಿಮಗೆ ಹೇಳಬೇಕು, ಬೇರೆಯವರ ಹೆಸರುಗಳನ್ನು ಹೇಳಿಕೊಂಡು ದಯಮಾಡಿ ಕರೆ ಮಾಡಬೇಡಿ. ನೀವು ಕರೆ ಮಾಡೋದು ನನಗೆ ತಿಳಿಯದೇ ಇರಬಹುದು, ಆದರೆ ನಮ್ಮ ನಿತ್ಯದ ಕೇಳುಗರಿಗೆ ನೀವು ಯಾರು ಕರೆ ಮಾಡ್ತಿದ್ದೀರಿ ಅನ್ನೋದು ಖಂಡಿತ ಗೊತ್ತಿರುತ್ತೆ. ಅವರು ನಮಗೆ ಸಂದೇಶಗಳ ಮುಖಾಂತರ ನಿಮ್ಮ ಹೆಸರುಗಳನ್ನು ಕಳಿಸಿಕೊಡ್ತಾರೆ. ಆದಷ್ಟು ಹೊಸವರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಈಗ ಕೇಳಿ ಕರೆಗೊಂದು ಹಾಡು ಕಾರ್ಯಕ್ರಮದ ಕೊನೆಯ ಗೀತೆಯನ್ನು. ಶ್ರೀಕೃಷ್ಣ @gmail.com ಚಿತ್ರದ ಗೀತೆ, ಸೋನು ನಿಗಮ್ ಹಾಗೂ ಸೈಂದವಿ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಬಹುತೇಕ ಎಲ್ಲ ಸಚಿವರು ಭಾಗವಹಿಸಿದ್ದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯ ಪ್ರವಾಸದಲ್ಲಿದ್ದು ಇಂದು ಉಡುಪಿ ಜಿಲ್ಲೆಯಲ್ಲಿ ಹಲವು ದೇವಾಲಯದ ದರ್ಶನ ಪಡೆದಿದ್ದಾರೆ. ಇದೇ ವೇಳೆ ಶ್ರೀಕೃಷ್ಣ ಮಠದಲ್ಲಿ ದೇವರ ನೈವೇದ್ಯಕ್ಕಾಗಿ ನಿರ್ಮಿಸಿದ ಅಡುಗೆ ಕೋಣೆಯನ್ನು ಉದ್ಘಾಟಿಸಿದರು. ಅಸ್ಸಾಂನ ಜೋರ್ಹತ್ನಲ್ಲಿ ಭಾರತೀಯ ವಾಯುಪಡೆಯ AN-32 ವಿಮಾನವು ಬೆಂಕಿಗೆ ಆಹುತಿಯಾಗಿದೆ. ವಿಮಾನ ಇಳಿದ ತಕ್ಷಣ ಈ ಘಟನೆ ಸಂಭವಿಸಿದೆ ಎಂದು ಆರಂಭಿಕ ವರದಿಗಳು ತಿಳಿಸಿವೆ. ಈವರೆಗೆ ಯಾವುದೇ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ 158ನೇ ನಿಯಮಿತ ಕೋರ್ಸ್ ಮತ್ತು 141ನೇ ತಾಂತ್ರಿಕ ಪದವಿ ಕೋರ್ಸ್ನ ನಿರ್ಗಮನ ಪಥ ಸಂಚಲನವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ವೀಕ್ಷಿಸಿದರು. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮೀಸಲಾದ 100 ಕ್ವಿಂಟಾಲ್ ಪಡಿತರ ಅಕ್ಕಿ ಮತ್ತು ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪಿಸಿದ್ದಾರೆ. ಭಾರತ ಜರ್ಮನಿ ಅಭಿವೃದ್ಧಿ ಪಾಲುದಾರಿಕೆಯನ್ನು ಮುನ್ನಡೆಸುವ ಗುರಿ ಹೊಂದಿರುವ ನೀತಿ ಆಯೋಗ ನವದೆಹಲಿಯಲ್ಲಿಂದು ಜರ್ಮನಿ ನಿಯೋಗದೊಂದಿಗೆ ಸಭೆ ನಡೆಸಿತು. ತನ್ನ ಪ್ರಮುಖ ಷರತ್ತುಗಳನ್ನು ಪೂರೈಸಿದ ಹೊರತು ಕಳೆದ ಹಲವು ದಿನಗಳಿಂದ ನಡೆಯುತ್ತಿರುವ ಸಂಘರ್ಷವನ್ನು ಕೊನೆಗೊಳಿಸಲು ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎಂದು ಇರಾನ್ ತಿಳಿಸಿದೆ. ಸ್ಪೇಸ್ಎಕ್ಸ್ನ ಒಡೆಯ ಎಲಾನ್ ಮಸ್ಕ್ ವಿಶ್ವದ ಮೊದಲ ಟ್ರಿಲಿಯನೇರ್ ಆಗಿ ಹೊರಹೊಮ್ಮಿದ್ದಾರೆ. ಸ್ಪೇಸ್ಎಕ್ಸ್ನ ಷೇರು ಮಾರುಕಟ್ಟೆ ಪ್ರವೇಶವು ಕಂಪನಿಯ ಮೌಲ್ಯಮಾಪನವನ್ನು ದಾಖಲೆಯ 2.1 ಟ್ರಿಲಿಯನ್ ಡಾಲರ್ಗಳಿಗೆ ಏರಿಕೆಯಾದ ಬಳಿಕ ಅವರು ವಿಶ್ವದ ಶ್ರೀಮಂತ ಉದ್ಯಮಿಯಾಗಿದ್ದಾರೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ ಭಾರತದ ಪಿವಿ ಸಿಂಧು 20-22, 12-21 ಅಂತರದಲ್ಲಿ ಸೋಲನುಭವಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.
1: ಏನಣ್ಣ ತುಂಬಾ

0: ಏನಣ್ಣ ತುಂಬಾ ದಿನಗಳ ನಂತರ?
1: ಹೌದಣ್ಣ.
2: ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
0: ಅರೆ ಅದೇ 60 ರೂಪಾಯಿ ಅಲ್ವಾ?
1: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
0: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
1: ಮತ್ತೆ ಎರಡನೇದು?
0: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
1: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
0: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ.

0: ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ನಮ್ಮ ಕೇಳುಗರ ಸಂದೇಶಗಳನ್ನು ನೋಡುವಂತಹ ಸಮಯ. ಶ್ರೀ ಹೊವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗ್ಗಿನ ಏನು ಪ್ರಸಾರವಾದಂತಹ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾಗಶೇಖರ್ ಅವರ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಸಂಜು ವೇಡ್ಸ್ ಗೀತ ಚಿತ್ರ ಹಾಗೆ ಮಾಸ್ತಿಗುಡಿ ನನಗೆ ತುಂಬ ಇಷ್ಟವಾದಂತಹ ಚಿತ್ರ ಅಂತ ಹೊವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಅಥಣಿಯಿಂದ ಚಂದ್ರಕಾಂತ್ ಅವರು ತುಂಬ ಒಳ್ಳೆಯ ಮಾಹಿತಿ ಬರ್ತಾ ಇದೆ ನಾಗಶೇಖರ್ ಅವರ ಕುರಿತಾಗಿ ಅಂತ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ.

ಉಮೇಶ್ ಅವರು ಸಿರಿಗೆರೆಯಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ರವಿ ಬೆಳಗೆರೆ ಅವರ ಎರಡನೇ ಮಗಳಾದಂತಹ ಭಾವನಾ ಮತ್ತು ಶ್ರೀನಗರ ಕಿಟ್ಟಿ ಅವರ ಮದುವೆಯಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ನನಗೆ ಅವರು ನಾಗಶೇಖರ್ ಅವರು ಪರಿಚಯ ಆಗಿದ್ದರು. ಅವರ ಸಂಜು ಬೇಡ್ಸ್ ಗೀತ ಭಾಗ ಒಂದು ಹಾಗೆ ಭಾಗ ಎರಡು ಚಿತ್ರದ ಗೀತೆಗಳು ನನಗೆ ತುಂಬ ಇಷ್ಟ ಅಂತ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಾಗರತ್ನ ಅವರು ರಾಜಾಜಿನಗರದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ಬೆಳಗ್ಗೆ ಪ್ರಸಾರವಾದಂತಹ ಚಿತ್ರದ ಗೀತೆಗಳೆಲ್ಲವೂ ತುಂಬ ಇಷ್ಟ ಆದವು ಅಂತ ಸಂದೇಶ ಕಳಿಸಿದ್ದಾರೆ. ಇನ್ನು ಹಲಸೂರು ರಾಜೇಶ್ ಅವರು ನಾಗಶೇಖರ್ ಅವರ ಎಲ್ಲ ಕನ್ನಡ ಚಿತ್ರಗಳ ಅಂದರೆ ಅವರು ನಿರ್ದೇಶಿಸಿರುವಂತಹ ಚಿತ್ರಗಳು ತುಂಬ ನನಗೆ ಇಷ್ಟ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸೌಭಾಗ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಾಗಶೇಖರ್ ಅಂದರೆ ಫಸ್ಟ್ ನಮಗೆ ತಲೆಗೆ ಬರುವಂಥದ್ದು ಅವರ ಸಂಜು ಬೇಡ್ಸ್ ಗೀತ ಚಿತ್ರದ ಎಲ್ಲ ಗೀತೆಗಳು ನನಗೆ ತುಂಬ ಇಷ್ಟ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸತೀಶ್ ಎನ್ ಎಚ್ ಅವರು ನಗರಕೆರೆ ಅವರಿಂದ ಸಂದೇಶ ಕಳಿಸಿದ್ದಾರೆ. ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ನಾಗಶೇಖರ್ ಅವರ ಮಾಹಿತಿ ಹಾಗೂ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದವು ಅಂತ. ಇನ್ನೂ ಅನೇಕ ಕೇಳುಗರ ಸಂದೇಶ ಬಂದಿದೆ. ರೇಖಾ ಅವರ ಸಂದೇಶ ತಲುಪಿದೆ. ಹೀಗೆ ಅನೇಕರ ಸಂದೇಶಗಳು ನಮ್ಮನ್ನು ಬಂದು ತಲುಪಿವೆ. ಮಯೂರ ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಇವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ ಅಂತ. ಇನ್ನು ನಿರ್ಮಲಾ ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀನಗರದ ಮಧು ಅವರು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಹೀಗೆ ಅನೇಕರ ಸಂದೇಶಗಳು ಬಂದಿವೆ. ಈಗ ಕೇಳೋಣ ಕೆಂಪೇಗೌಡ ಚಿತ್ರದ ಗೀತೆಯನ್ನು. ವಿಜಯಪ್ರಕಾಶ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಜೋಸೆಫ್ ಫೀರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ, ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ 6 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಯುರೋಪಿಯನ್ ಒಕ್ಕೂಟದೊಂದಿಗಿನ ಭಾರತದ ವಿಶಾಲ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಭಾರತದ ಬದ್ದತೆಯನ್ನು ಈ ಭೇಟಿಯು ಪುನರುಚ್ಚರಿಸುತ್ತದೆ. ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನಾಳೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗಿನ ಸಭೆಗಾಗಿ ನೀಸ್ಗೆ ಭೇಟಿ ನೀಡಲಿದ್ದಾರೆ. ಇಬ್ಬರು ನಾಯಕರು ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಸಂಬಂಧದ ಕುರಿತು ಪರಿಶೀಲಿಸಲಿದ್ದಾರೆ. ಉಭಯ ನಾಯಕರು ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ ಸ್ಟಾರ್ಟ್ಅಪ್ಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ತಮ್ಮ ಭೇಟಿಯ ಎರಡನೇ ಹಂತದಲ್ಲಿ ಪ್ರಧಾನಿಯವರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಅವರು ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮತ್ತು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲಿದ್ದಾರೆ. ಭೇಟಿಯ ಮೂರನೇ ಹಂತದಲ್ಲಿ ಪ್ರಧಾನಿ ಈ ತಿಂಗಳ 16 ಮತ್ತು 17ರಂದು ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯಲಿರುವ ಜಿ7 ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆ ಸಮಯದಲ್ಲಿ ಅವರು ಜಿ7 ನಾಯಕರು ಹಾಗೂ ಶೃಂಗಸಭೆಯಲ್ಲಿ ಭಾಗವಹಿಸುವ ಆಹ್ವಾನಿತ ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಜಿ7 ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿಯವರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಪ್ರಮುಖ ಧ್ವನಿಯಾಗಿ ಮತ್ತು ಜಾಗತಿಕ ಸವಾಲುಗಳನ್ನು ಎದುರಿಸುವಲ್ಲಿ ಪ್ರಮುಖ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜೂನ್ 18ರಂದು ಪ್ಯಾರಿಸ್ಗೆ ಭೇಟಿ ನೀಡಲಿದ್ದು ದ್ವಿಪಕ್ಷೀಯ ಕಾರ್ಯಕ್ರಮಗಳು ಮತ್ತು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಹಾಗೂ ನವೋದ್ಯಮ ಕಾರ್ಯಕ್ರಮವಾದ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ನಡುವೆ ಪ್ರಧಾನಿಯವರು ಪ್ಯಾರಿಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ. ಫಿನ್ಲ್ಯಾಂಡ್ನಲ್ಲಿಂದು ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್ ರಷ್ಯಾದಿಂದ ತೈಲವನ್ನು ಖರೀದಿಸಿದ್ದ ಭಾರತವನ್ನು ಸಮರ್ಥಿಸಿಕೊಂಡಿದ್ದಾರೆ. ಭಾರತವು ಪಾಶ್ಚಿಮಾತ್ಯ ಬೆಲೆ ಮಿತಿಯ ನಿಯಮಗಳನ್ನು ಅನುಸರಿಸಿದೆ ಎಂದು ಅವರು ವಿವರಿಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ ಅವರೊಂದಿಗೆ ಫಿನ್ಲ್ಯಾಂಡ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ರಷ್ಯಾದ ಲಾಭವನ್ನು ಸೀಮಿತಗೊಳಿಸುವಾಗ ಜಾಗತಿಕ ತೈಲದ ಹರಿವಿಗಾಗಿ ಬೆಲೆ ಮಿತಿಯನ್ನು ರಚಿಸಲಾಗಿದೆ, ಅಂದರೆ ಭಾರತವು ಉದ್ದೇಶಿಸಿದ್ದನ್ನೇ ನಿಖರವಾಗಿ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪಾಶ್ಚಿಮಾತ್ಯ ನಿರ್ಬಂಧಗಳು ಯುರೋಪ್ ಮಧ್ಯಪ್ರಾಚ್ಯ ಸರಬರಾಜುಗಳನ್ನು ಖರೀದಿಸಲು ಒತ್ತಾಯಿಸಿವೆ. ಇದರಿಂದಾಗಿ ಭಾರತ ಇತರ ಕೈಗೆಟುಕುವ ಆಯ್ಕೆಗಳನ್ನು ಹುಡುಕಬೇಕಾಯಿತು ಎಂಬ ಯುರೋಪಿಯನ್ ಟೀಕೆಯನ್ನು ಜೈಶಂಕರ್ ಬಲವಾಗಿ ತಿರಸ್ಕರಿಸಿದ್ದಾರೆ. ವಾಷಿಂಗ್ಟನ್ ಮೂಲತಃ ಭಾರತವನ್ನು ಜಾಗತಿಕ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸಲು ರಷ್ಯಾದಿಂದ ತೈಲ ಖರೀದಿಸುವಂತೆ ಕೇಳಿಕೊಂಡಿತು. ನಂತರ ಭಾರತೀಯ ಆಮದುಗಳ ಮೇಲೆ ಸುಂಕವನ್ನು ವಿಧಿಸಿತು ಎಂದು ಹೇಳಿದ ಅವರು, ಅಮೆರಿಕ ತನ್ನ ನಿಯಮಗಳನ್ನು ಬದಲಾಯಿಸಿದ್ದಕ್ಕಾಗಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ಎರಡೂ ಕಡೆಯವರು ಪ್ರಾಥಮಿಕ ಒಪ್ಪಂದಕ್ಕೆ ಬರಲು ಹತ್ತಿರವಾಗಿದ್ದಾರೆ ಎಂಬ ವರದಿಗಳ ಹೊರತಾಗಿಯೂ ತಿಂಗಳುಗಟ್ಟಲೆ ನಡೆದ ಸಂಘರ್ಷವನ್ನು ಕೊನೆಗೊಳಿಸಲು ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎಂದು ಇರಾನ್ ಹೇಳಿದೆ. ಇರಾನ್ನ ರಾಜ್ಯ ಪ್ರಸಾರಕರೊಂದಿಗೆ ಮಾತನಾಡಿದ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ, ತಿಳುವಳಿಕೆ ಪತ್ರದ ವಿಷಯವನ್ನು ಅಂತಿಮಗೊಳಿಸಲಾಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಡಿಜಿಟಲ್ ಮೂಲಕ ಸಹಿ ಹಾಕಬಹುದು ಎಂದು ಹೇಳಿದ್ದಾರೆ. ಆದಾಗ್ಯೂ ಅಮೆರಿಕ ತನ್ನ ನೌಕಾ ದಿಗ್ಬಂಧನವನ್ನು ತೆಗೆದುಹಾಕಿ $100 ಕೋಟಿಗಳಷ್ಟು ಇರಾನಿನ ಸ್ವತ್ತುಗಳನ್ನು ಬಿಡುಗಡೆ ಮಾಡದ ಹೊರತು ಟೆಹರಾನ್ ಶಾಶ್ವತ ಒಪ್ಪಂದವನ್ನು ಅನುಮೋದಿಸುವುದಿಲ್ಲ ಎಂದು ಇರಾನ್ ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ದಾರೆ. ಏತನ್ಮಧ್ಯೆ ಇಸ್ಲಾಮಾಬಾದ್ನಲ್ಲಿ ವಾಹಿನಿಗಳ ಮಾತುಕತೆಯಲ್ಲಿ ಭಾಗಿಯಾಗಿರುವ ಅಮೆರಿಕ ಆಡಳಿತ ಮತ್ತು ಪಾಕಿಸ್ತಾನಿ ಮಧ್ಯವರ್ತಿಗಳು ಎರಡೂ ಕಡೆಯವರು ಕರಡು ವಿಷಯವನ್ನು ಒಪ್ಪಿಕೊಂಡಿರುವುದಾಗಿ ದೃಢಪಡಿಸಿದ್ದಾರೆ. ಆದಾಗ್ಯೂ ಯಾವುದೇ ಶಾಶ್ವತ ರಾಜತಾಂತ್ರಿಕ ಇತ್ಯರ್ಥವು ಎಲ್ಲಾ ಪಕ್ಷಗಳ ಬದ್ದತೆಯ ಅನುಷ್ಠಾನವನ್ನು ಅವಲಂಬಿಸಿರುತ್ತದೆ ಎಂದು ವಾಷಿಂಗ್ಟನ್ ಹೇಳಿದೆ. ಅಸ್ಸಾಂನ ಜೋರ್ಹತ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ಭಾರತೀಯ ವಾಯುಪಡೆಯ AN-32 ಸಾರಿಗೆ ವಿಮಾನ ಅಪಘಾತಕ್ಕೀಡಾಗಿದೆ. ಅಪಘಾತದ ಕಾರಣವನ್ನು ಕಂಡುಹಿಡಿಯಲು ತನಿಖಾ ತಂಡವನ್ನು ರಚಿಸಲಾಗುತ್ತಿದೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯ IMAಯಲ್ಲಿ 158ನೇ ನಿಯಮಿತ ಕೋರ್ಸ್ ಮತ್ತು 141ನೇ ತಾಂತ್ರಿಕ ಪದವಿ ಕೋರ್ಸ್ನ ನಿರ್ಗಮನ ಪಥ ಸಂಚಲನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವೀಕ್ಷಿಸಿದರು. ಸೇನಾ ಅಧಿಕಾರಿಗಳಾಗಿ ಅಧಿಕಾರಿ ಕೆಡೆಟ್ಗಳು ಸೈನಿಕರನ್ನು ಮುನ್ನಡೆಸುವ, ಮಾರ್ಗದರ್ಶನ ಮಾಡುವ ಮತ್ತು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಎಂದು ರಾಷ್ಟಪತಿಗಳು ಹೇಳಿದರು. ನಿರ್ಗಮನ ಪಥಸಂಚಲನದಲ್ಲಿ 9 ಮಹಿಳಾ ಕೆಡೆಟ್ಗಳ ಉಪಸ್ಥಿತಿಯು ಐಎಂಎ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ. ಇದು ಭಾರತದ ರಕ್ಷಣಾ ಪಡೆಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಮಾತ್ರವಲ್ಲದೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ ಭಾರತದ ನಡಿಗೆಯ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದರು. ಐಎಂಎಯಲ್ಲಿ ವಿದೇಶಿ ಕೆಡೆಟ್ಗಳ ಉಪಸ್ಥಿತಿಯು ಪ್ರಪಂಚದಾದ್ಯಂತದ ದೇಶಗಳೊಂದಿಗೆ ಸ್ನೇಹ, ಸಹಕಾರ ಮತ್ತು ಶಾಂತಿಯುತ ಸಂಬಂಧಗಳನ್ನು ಬೆಳೆಸುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ರಾಷ್ಟಪತಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಯುವಕರು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಉತ್ಪಾದನೆ, ಬಾಹ್ಯಾಕಾಶ, ಸೆಮಿಕಂಡಕ್ಟರ್ಗಳು ಮತ್ತು ಡ್ರೋನ್ಗಳವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಭಾರತ ಇಂದು ವಿಶ್ವದ ಪ್ರಮುಖ ಸ್ಟಾರ್ಟ್ಅಪ್ ತಾಣಗಳಲ್ಲಿ ಒಂದಾಗಿದೆ ಮತ್ತು ಈ ಯಶಸ್ಸಿನ ಕಥೆಗಳಲ್ಲಿ ಹಲವು ಯುವಶಕ್ತಿಯನ್ನು ಮತ್ತು ಅದರಲ್ಲಿಯೂ ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿಂದ ಬರುತ್ತಿವೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟಕ್ಕೆ ಅಪಾರ ಗೌರವವನ್ನು ತಂದಿದ್ದಕ್ಕಾಗಿ ಮತ್ತು ಭಾರತ ಹಾಗೂ ಪ್ರಪಂಚದ ಭವಿಷ್ಯವನ್ನು ರೂಪಿಸುವ ವಿವಿಧ ಕ್ಷೇತ್ರಗಳಿಗೆ ಕೊಡುಗೆ ನೀಡಿದ್ದಕ್ಕಾಗಿ ಅವರು ಯುವಕರನ್ನು ಶ್ಲಾಘಿಸಿದ್ದಾರೆ. ಇದಲ್ಲದೆ ಹಲವಾರು ಅಂತಾರಾಷ್ಟೀಯ ಸ್ಪರ್ಧೆಗಳಲ್ಲಿ ದೇಶದ ಯುವ ಕ್ರೀಡಾಪಟುಗಳು ನಿರಂತರವಾಗಿ ರಾಷ್ಟೀಯ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮತ್ತು ಅಟಲ್ ಇನ್ನೋವೇಷನ್ ಮಿಷನ್ ಸೇರಿದಂತೆ ಸರ್ಕಾರದ ವಿವಿಧ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಇವುಗಳನ್ನು ಪ್ರೋತ್ಸಾಹಿಸುವ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ. ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಉತ್ತಮ ಮೂಲಸೌಕರ್ಯವು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಹಾಗೂ ಕ್ರೀಡೆಗಳನ್ನು ಮುಂದುವರಿಸಲು ಪ್ರೋತ್ಸಾಹಿಸುವಲ್ಲಿ ಕ್ರೀಡಾಪಟುಗಳಿಗೆ ಬೆಂಬಲವಾಗಿದೆ. ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಿಂದ ಯುವಜನರ ನೇತೃತ್ವದ ಅಭಿವೃದ್ಧಿಯತ್ತ ನಿರಂತರವಾಗಿ ಶ್ರಮಿಸುತ್ತಿದೆ ಮತ್ತು ಈ ಅವಧಿಯು ಭಾರತದ ಯುವಜನರಲ್ಲಿ ಹೆಚ್ಚಿದ ವಿಶ್ವಾಸವನ್ನು ಹೊಂದಿದೆ. ಇದು ಅವರ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾರಣವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಮಧ್ಯಮ ವ್ಯಾಪ್ತಿಯಲ್ಲಿ ಹಡಗು ವಿರೋಧಿ ಸಾಮರ್ಥ್ಯದ ವಿರುದ್ದ ಬಹುಪದರದ ರಕ್ಷಣೆಯನ್ನು ಪ್ರದರ್ಶಿಸಲು ಸತತ 3 ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಕ್ಕಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಪರೀಕ್ಷೆಗಳು ಭಾರತವನ್ನು ಅಂತರಖಂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯವರೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತೊಡಗಿಸಿಕೊಳ್ಳಲು ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯಗಳನ್ನು ಹೊಂದಿರುವ ರಾಷ್ಟಗಳ ಗಣ್ಯ ಗುಂಪಿನಲ್ಲಿ ಇರಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ವಿವಿಧ ರೀತಿಯ ಶತ್ರು ಬೆದರಿಕೆಗಳ ವಿರುದ್ಧ ರಾಷ್ಟಗಳ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವ ಬಹು ನಿರ್ಣಾಯಕ ತಂತ್ರಜ್ಞಾನಗಳನ್ನು ಡಿಆರ್ಡಿಒ ಯಶಸ್ವಿಯಾಗಿ ಪ್ರದರ್ಶಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 10ನೇ ಆವೃತ್ತಿಯ ಆರಂಭಿಕ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ಶ್ರೀಲಂಕಾವನ್ನು 87 ರನ್ಗಳಿಂದ ಸೋಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ನ ಡ್ಯಾನಿ ವಾಟ್ಹಾರ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಇದಕ್ಕೆ ಉತ್ತರವಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ಆಲೌಟ್ ಆಯಿತು. ಡ್ಯಾನಿ ವಾಟ್ಹಾರ್ಜ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸಿಡ್ನಿಯಲ್ಲಿಂದು ನಡೆದ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ ಭಾರತದ ಪಿವಿ ಸಿಂಧು 20-22, 12-21 ಅಂತರದಲ್ಲಿ ಸೋಲನುಭವಿಸಿದ್ದಾರೆ. ಲಾಸ್ ಏಂಜಲಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ಗ್ರೂಪ್ ಡಿ ಆರಂಭಿಕ ಪಂದ್ಯದಲ್ಲಿ ಅಮೆರಿಕ ತಂಡವು ಪರಾಗ್ವೆಯನ್ನು 4-1 ಗೋಲುಗಳಿಂದ ಸೋಲಿಸಿತು. ಕ್ರಿಶ್ಚಿಯನ್ ಪುಲಿಸಿಕ್ ನೀಡಿದ ತೀಕ್ಷ್ಣವಾದ ಕ್ರಾಸ್ ಪರಾಗ್ವೆಯ ಡಮಿನಿಯನ್ ಬೊಬಾಡಿಲ್ಲಾ ಅವರನ್ನು ಸ್ವಗೋಲಿಗೆ ಎಸೆಯುವ ಮೂಲಕ ಅಮೆರಿಕ ತಂಡವು ಪಂದ್ಯದ ಆರಂಭಿಕ ಲಾಭವನ್ನು ಪಡೆದುಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ. ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ. ನೀವು ನಿಮ್ಮ ಇಷ್ಟದ ಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ವಾಟ್ಸಪ್ ಸಂಖ್ಯೆ 9483091029, ಮತ್ತೊಮ್ಮೆ 9483091029. ಈ ಒಂದು ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆ, ಹೆಸರು ಹಾಗೂ ಯಾವ ಚಿತ್ರದ್ದು ಅನ್ನೋದನ್ನು ಟೈಪ್ ಮಾಡಿ ಕಳಿಸಿ, ನಾವು ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಈಗ ಮೊದಲಿಗೆ ಕೇಳಿ ವರದನಾಯಕ ಚಿತ್ರದ ಗೀತೆಯನ್ನು. ಅರ್ಜುನ್ ಜನ್ಯ, ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ, ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಗೀತೆ.

0: ಸಾಲ್.
1: ಆತ್ಮೀಯ ಕೇಳಿದರೆ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮ್ಮ ಸಂದೇಶಗಳು ನಮ್ಮತ್ತ ಬರ್ತಾ ಇದ್ದಾವೆ ಖಂಡಿತ. ನೂರಾರು ಸಂದೇಶಗಳು ಈಗಾಗಲೇ ಬಂದು ತಲುಪಿವೆ. ನಿಮ್ಮೆಲ್ಲರ ಸಂದೇಶಗಳು, ನಿಮ್ಮ ಇಷ್ಟದ ಗೀತೆಗಳನ್ನು ಖಂಡಿತ ನಾನು ಪ್ರಸಾರ ಮಾಡ್ತಾ ಹೋಗ್ತೇನೆ. ಇದೀಗ ಮೊದಲಿಗೆ ಕೇಳಿ ಗಂಧದ ಗುಡಿ ಚಿತ್ರದ ಗೀತೆಯನ್ನು ಪಿ ಸುಶೀಲ ಅವರ ಧ್ವನಿಯಲ್ಲಿ, ಚಿವದಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಕೇಳುಗರಾದಂತಹ ಗಜಾನನ ಭಟ್ ಬೋಳನ ಮಕ್ಕಿಯವರ ಸಂದೇಶ ಬಂದಿದೆ. ಹಾಗೆ ಇಳಕಲ್ ತಾಲೂಕು ಕಡಂಗಲ್ನಿಂದ ಶ್ಯಾಮ್ಮೂರ್ತಿ ಅವರ ಸಂದೇಶ ಸಹ ಬಂದಿದೆ. ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಇನ್ನು ಸೇಡಂ ತಾಲೂಕು ಕೂಡ್ಲದಿಂದ ಶಿವಲಿಂಗಯ್ಯ ಅವರ ಸಂದೇಶ, ಇನ್ನು ಲಿಂಗಸೂರು ತಾಲೂಕಿನ ನವಲಿಯಿಂದ ಬಿ ಚಳ್ಳಮರದ ಅವರ ಸಂದೇಶ ಸಹ ಬಂದಿದೆ. ಹಲಸೂರು ರಾಜೇಶ್ ಅವರ ಸಂದೇಶ, ಇನ್ನು ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶಿವಲೀಲಾ ಆದಿತ್ಯ ಅವರ ಸಂದೇಶ, ಆನಂದ್ ಕುಲಕರ್ಣಿ ಅವರ ಸುಲೇಪೇಟೆ ಇವರ ಸಂದೇಶ ಸಹ ಬಂದಿದೆ. ಇನ್ನು ಸ್ನೇಹ ಸುಧಾಕರ ಅವರ ಸಂದೇಶ, ಇನ್ನು ಅನೇಕರ ಸಂದೇಶಗಳು ನಮ್ಮನ್ನು ತಲುಪ್ತಾ ಇದ್ದಾವೆ. ಮುಕುಂದ ಮೀನಾಕ್ಷಿ ಪಾಂಡುರಂಗ ಅವರು ಬೆಳಗಾವಿಯಿಂದ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳು ಅಂದರೆ ನೀವು ಇಷ್ಟಪಟ್ಟಂತಹ ಗೀತೆಗಳ ಸಂದೇಶಗಳು ನಮಗೆ ಕಳಿಸ್ಕೊಡ್ತಿದ್ದೀರಿ, ಖಂಡಿತ ನಿಮ್ಮ ಇಷ್ಟದ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಈಗ ಕೇಳಿ ಉಪೇಂದ್ರ ಚಿತ್ರದ ಗೀತೆಯನ್ನು. ಪ್ರತಿಮಾ ರಾವ್ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಉಪೇಂದ್ರ ಅವರದ್ದೇ ಸಾಹಿತ್ಯ ಹಾಗೂ ಗಿರುಕಿರಣ್ ಅವರ ಸಂಗೀತ ಇದೆ.

ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಮ್ಮ ಕೆಲವರು ಸಂದೇಶಗಳನ್ನು ಕಳಿಸಿಕೊಡ್ತಾ ಇದ್ದಾರೆ. ನಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡಿ ಅಂತ ಖಂಡಿತ ನಿಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡ್ತೀನಿ. ಇಲ್ಲಿ ಬೆಳಗಾವಿಯಿಂದ ಮುಕುಂದ ಮೀನಾಕ್ಷಿ ಪಾಂಡುರಂಗ ಅವರ ಸಂದೇಶ ಬಂದಿದೆ. ಇನ್ನು ಸುಭಾಂಗ್ ಕೋರಿ ಹಂಪಸಾಗರದಿಂದ ನಿಮ್ಮ ಸಂದೇಶ ಸಹ ತಲುಪಿದೆ. ಇನ್ನು ಯಶೋಧ ಅವರು ಕಲ್ಕೆರೆಯಿಂದ ನಿಮ್ಮ ಸಂದೇಶ ಸಹ ತಲುಪಿದೆ ನಮಗೆ. ಇನ್ನು ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಖಂಡಿತ ನಿಮ್ಮೆಲ್ಲರ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡ್ತೇನೆ. ಚಂದ್ರಮ್ಮ ರಾಜಗೋಪಾಲ್ ನಗರ ರಾಜಗೋಪಾಲ್ ಬೇತಮಂಗಲ ಕೋಲಾರ ಜಿಲ್ಲೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಮೈಸೂರು ವಿದ್ಯಾಪುರಂನಿಂದ ರಾಮ್ ಪ್ರಸಾದ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಜಾಲಹಳ್ಳಿಯಿಂದ ಸುರೇಶ್ ಅವರ ಸಂದೇಶ ಸಹ ತಲುಪಿದೆ. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪ್ತಾ ಇದ್ದಾವೆ. ಖಂಡಿತ ನೀವು ಇಷ್ಟಪಟ್ಟಂತಹ ಗೀತೆಯನ್ನು ನಾವು ಪ್ರಸಾರ ಮಾಡ್ತೇವೆ. ಈಗ ಕೇಳಿ ಮುತ್ತಣ್ಣ ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಂಸಲೇಖ ಅವರು ಈ ಒಂದು ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯವನ್ನು ನೀಡಿದ್ದಾರೆ.

ಆತ್ಮೀಯ ಕೇಳುಗರೆ, ನಾವು ಸಂದೇಶ ನಮಗೆ ಸಂಗೀತ ನಮಗೆ ಕಾರ್ಯಕ್ರಮದಲ್ಲಿದ್ದೇವೆ. ನಿಮ್ಮ ಸಂದೇಶಗಳನ್ನು ನಮ್ಮ ಬಂದು ತಲುಪ್ತಾ ಇದ್ದಾವೆ. ಖಂಡಿತ ನೀವು ಇಷ್ಟಪಡೋದಾಗಿ ತಿಳಿದ ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಈಗ ಸರ್ವೇಶ್ ಮಠ ಕಲಬುರಗಿಯಿಂದ ತಮ್ಮ ಹೆಸರನ್ನು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ, ನನ್ನ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ. ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನು ನಾನು ಪ್ರಸಾರ ಮಾಡ್ತೇನೆ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕಿನಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರ ಸಂದೇಶ, ಮತ್ತು ಹೊಂಗನೂರು ಚನ್ನಪಟ್ಟಣದಿಂದ ನಂದಿನಿ ಕುಮಾರ್ ಅವರ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಇನ್ನು ಅನೇಕರ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಗಗನ್ ರಾಜ್ ಕುಮಾರ್ ಅವರು ಮಾರಿಕಣ್ವೆ ಹಿರಿಯೂರು ತಾಲೂಕಿನಿಂದ ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ನಿಮ್ಮ ಸಂದೇಶ ಸಹ ಬಂದು ತಲುಪಿದೆ. ಮಹೇಶ್ ಮಂಡ್ಯದಿಂದ ದಯಮಾಡಿ ನಿಮ್ಮ ಹೆಸರನ್ನು ಸಹ ಸೇರಿಸಿ ಸಂದೇಶವನ್ನು ಕಳಿಸ್ಕೊಡಿ ಸಂದೇಶದ ಜೊತೆಗೆ. ಇನ್ನು ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ನಿಮ್ಮ ಸಂದೇಶ ಸಹ ಬಂದು ತಲುಪಿದೆ. ಖಂಡಿತ ನೀವು ಇಷ್ಟಪಟ್ಟಂತಹ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಈಗ ಕೇಳಿ ಆನಂದ್ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ನಾವು ಸಂದೇಶ ನಮಗೆ ಸಂಗೀತ ನಮಗೆ ಕಾರ್ಯಕ್ರಮದಲ್ಲಿದ್ದೇವೆ. ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಶಿಲ್ಪಾ ಅವರು ಹಾಸನದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಮೋಹನ್ ಹಳೆ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸುರೇಂದ್ರ ಅವರು ಕುಂದಾಪುರದಿಂದ, ಇನ್ನು ಧನ್ಪಾಲ್ ಅವರು ಸಕಲೇಶ್ಪುರದಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ, ಇನ್ನು ಆನೇಕಲ್ ಶಂಕರ ಮಠದಿಂದ ವೇದಾವತಿ ತನ್ಮಯ್ಯವರ ಸಂದೇಶ ತಲುಪಿದೆ, ಮತ್ತು ಬಸವರಾಜ ತುಂಬಿನ ಕಟ್ಟೆ ನಿಮ್ಮ ಸಂದೇಶ ಸಹ ನಮ್ಮನ್ನು ತಲುಪಿದೆ, ಇನ್ನು ದಿನೇಶ್ ಗುಡುದ್ದೂರು ಆಲ್ದೂರು ಅಂಚೆ ಚಿಕ್ಕಮಗಳೂರು ಜಿಲ್ಲೆ ನಿಮ್ಮ ಸಂದೇಶ ಸಹ ತಲುಪಿದೆ, ಕೇಶವಮೂರ್ತಿ ಹೇಮಲತ ಅವರು BTM ಲೇಔಟ್ನಿಂದ ಬೆಂಗಳೂರು ತಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ನೀವೆಲ್ಲರೂ ಇಷ್ಟಪಡ್ತಿರುವಂತಹ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಈಗ ಕೇಳಿ ಕಿಲಾಡಿ ಕಿಟ್ಟು ಚಿತ್ರದ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ, ಹಾಗೆಯೇ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜೀವದಶಂಕರ್ ಅವರ ಸಾಹಿತ್ಯಕ್ಕೆ ಮೋಹನ್ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈಗ ಕರೆಗೊಂದು ಕ್ಷಮಿಸಿ, ಸಂಗೀತ ನಿಮಗೆ ಸಂದೇಶ, ನಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಿಮ್ಮ ಸಂದೇಶಗಳು ನಮ್ಮನ್ನು ಬಂದು ತಲುಪ್ತಾ ಇದ್ದಾವೆ. ಇದೀಗ ರಾಘವೇಂದ್ರ ಅವರು ಕುಂದಾಪುರದಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಇನ್ನು ಶ್ರವಂತ್ ಚಿತ್ರದುರ್ಗದಿಂದ ತಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ನಮಗೆ ವೆದರ್ ಚೆನ್ನಾಗಿದೆ, ದಯಮಾಡಿ ಮಳೆಯ ಗೀತೆಗಳನ್ನು ಪ್ರಸಾರ ಮಾಡಿ ಅಂತ ಕೀರ್ತನ ಅವರು ಕೇಳ್ಕೊತಾ ಇದ್ದಾರೆ. ಇನ್ನು ನಂಜನಗೂಡು ತಾಲೂಕು ಸಿಂಧುವಳ್ಳಿ ಗ್ರಾಮದ SM ಮಹೇಶ್ ಅವರ ಸಂದೇಶ. ಇನ್ನು ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುರೇಶ್ ಭಟ್ ಅವರ ಸಂದೇಶ ಸಹ ನಮ್ಮನ್ನು ಬಂದು ತಲುಪ್ತಾ ಇದೆ. ಬೀದರ್ ಚಿಂತನಕಿಯಿಂದ ಶಿವರಾಜ್ ಸ್ವಾಮಿ ಅವರ ಸಂದೇಶ ಸಹ ನಮ್ಮನ್ನು ತಲುಪಿದೆ. ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನು ತಲುಪ್ತಾ ಇದ್ದಾವೆ. ಖಂಡಿತ ನಿಮ್ಮ ಇಷ್ಟದ ಗೀತೆಗಳನ್ನು ನಾನೀಗ ಪ್ರಸಾರ ಮಾಡ್ತಾ ಇದ್ದೇನೆ. ಈಗ ಕೇಳಿ ಅಮೇರಿಕ ಅಮೇರಿಕ ಚಿತ್ರದ ಗೀತೆಯನ್ನು. ರಾಜೇಶ್ ಕೃಷ್ಣನ್ ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಇಷ್ಟು ಹೊತ್ತು ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ ಕೇಳುವರಿಗೂ ಧನ್ಯವಾದ. ಇದೀಗ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದ ಕೊನೆಯ ಗೀತೆ ವೀರಮದಕರಿ ಚಿತ್ರದ್ದು. ಕಿರಣ್ ಕೆಸಿ ಅವರ ಸಾಹಿತ್ಯಕ್ಕೆ ಕಿರಣ್ ಕೀರವಾಣಿ ಅವರ ಸಂಗೀತ ಇರುವಂತಹ ಗೀತೆಯನ್ನು ಕೇಳಿ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ವಾರಾಂತ್ಯದ ವಿಶೇಷ ಹಾಡುಗಳನ್ನು ಕೇಳುವಂತಹ ಸಮಯ. ಈಗ ಕೇಳಿ ಕಲಿಯುಗ ಭೀಮಾ ಚಿತ್ರದ ಗೀತೆ. ನಾಯಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಮಂಜುಳಾ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆಯನ್ನು ಹಂಸರೇಖ ಅವರು ಈ ಒಂದು ಗೀತೆಗೆ ಸಂಗೀತ ಸಂಯೋಜನೆ ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ.

ಈಗ ಕೇಳಿ ಬೃಹಸ್ಪತಿ ಚಿತ್ರದ ಗೀತೆಯನ್ನ ಪಂಕಜ್ ಚಿತ್ರ ಅವರ ಧ್ವನಿಯಲ್ಲಿ, ಪ್ರದ್ಯಮನ ಅವರ ಸಾಹಿತ್ಯಕ್ಕೆ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ, ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡಿಯದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಭಾಗವಹಿಸಿದ್ದರು. ಬೆಂಗಳೂರು ನಗರದ ಉಪನಗರ ರೈಲು ಸೇವೆಗಳ ಕಾರ್ಯಾಚರಣೆಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಲಿರುವ ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕಾಗಿ ಬೈರೈಡ್ ಟೆಂಡರ್ ಆಹ್ವಾನಿಸಿದೆ. ಜಿಎಸ್ಟಿ ಹೊರತುಪಡಿಸಿ 200.3 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಟೆಂಡರ್ ಕಾಮಗಾರಿಗೆ ಬಿಡ್ ಸಲ್ಲಿಸಲು ಆಗಸ್ಟ್ 12 ಕೊನೆಯ ದಿನವಾಗಿದೆ. ಚಿಕ್ಕಬಾಣಾವರ ಉಪನಗರ ರೈಲು ನಿಲ್ದಾಣದ ಸಮೀಪ ನಿರ್ಮಾಣವಾಗಲಿರುವ ಈ ಘಟಕವು ಕಾರಿಡಾರ್ 2 ಮತ್ತು ಕಾರಿಡಾರ್ 4 ರೈಲುಗಳ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯ ಹೊಣೆ ಹೊರಲಿದೆ. ಈ ಯೋಜನೆಗಾಗಿ ಈಗಾಗಲೇ 26 ಎಕರೆ ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದು ಬೆಂಗಳೂರಿನ ಜನತೆಗೆ ಉತ್ತಮ ಹಾಗೂ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಉಪನಗರ ಸಾರಿಗೆಯನ್ನು ಒದಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಬೈರೈಡ್ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಯಲ್ಲಿ ಇಂದು ಹಲವು ದೇವಾಲಯಗಳ ದರ್ಶನ ನಡೆಸಿದ್ದಾರೆ. ಉಡುಪಿಯ ಕೃಷ್ಣಮಠದಲ್ಲಿ ದೇವರ ದರ್ಶನ ಪಡೆದ ಅವರು ಪರ್ಯಾಯ ಪೀಠಾಧೀಶರಾದ ವೇದವರ್ಧನ ತೀರ್ಥ ಶ್ರೀಪಾದರಿಂದ ಫಲಮಂತ್ರಾಕ್ಷತೆ ಪಡೆದುಕೊಂಡರು. ಇದೇ ವೇಳೆ ಕೃಷ್ಣಮಠದಲ್ಲಿ ದೇವರ ನೈವೇದ್ಯಕ್ಕಾಗಿ ಹೊಸದಾಗಿ ನಿರ್ಮಿಸಿದ ಅಡುಗೆ ಕೋಣೆಯನ್ನು ಉದ್ಘಾಟಿಸಿದರು. ಬಳಿಕ ಅವರು ಉಡುಪಿಯಲ್ಲಿ ಆಯೋಜಿಸಲಾಗಿದ್ದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಎಂಬ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಿಡದಿಯಲ್ಲಿ ರೈತರ ಜಮೀನಿನ ಮೇಲೆ ಬುಲ್ಡೋಸರ್ ಓಡಿಸಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಕಟ್ಟಲು ಹೊರಟಿರುವ ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 470 ದಿನಗಳಿಂದ ಅನ್ನದಾತರು ನಡೆಸುತ್ತಿರುವ ಹೋರಾಟ ಕಣ್ಣೀರು ಮತ್ತು ಆಕ್ರೋಶವನ್ನು ಲೆಕ್ಕಿಸದೆ ಟೌನ್ಶಿಪ್ ಹೆಸರಿನಲ್ಲಿ 499 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕಬಳಿಸಲು ಅಂತಿಮ ಅಧಿಸೂಚನೆ ಹೊರಡಿಸಿರುವುದು ಸರ್ಕಾರದ ನಿಜಬಣ್ಣ ಬಯಲು ಮಾಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕೇವಲ 1.5 ವರ್ಷದಲ್ಲಿ ಜನವಿರೋಧಿ ಸರ್ಕಾರ ಇತಿಹಾಸದ ಪುಟ ಸೇರಲಿದೆ ಎಂದು ತಿಳಿಸಿದ್ದಾರೆ. ರೈತರ ಭೂಮಿಯನ್ನು ಕಸಿದು ಟೌನ್ಶಿಪ್ ಮಾಡುವುದು ಅಭಿವೃದ್ಧಿಯಲ್ಲ, ಇದು ರೈತರ ಭವಿಷ್ಯದ ಸಮಾಧಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮೀಸಲಾದ 100 ಕ್ವಿಂಟಾಲ್ ಪಡಿತರ ಅಕ್ಕಿ ಮತ್ತು ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭ್ರಷ್ಟ ಅಧಿಕಾರಿಗಳು ಸೇರಿದಂತೆ ಈ ಪ್ರಕರಣದಲ್ಲಿ ಕೈವಾಡವಿರುವವರನ್ನು ತಕ್ಷಣವೇ ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಖಾಸಗಿ ಗೋದಾಮಿನಲ್ಲಿ ಅನ್ನಭಾಗ್ಯ ಯೋಜನೆಯ ಸುಮಾರು 35,000 ಚೀಲಗಳು ಪತ್ತೆಯಾಗಿವೆ ಎಂದು ಅವರು ದೂರಿದ್ದಾರೆ. ಭಾರತ 2031 ವೇಳೆಗೆ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ಮಲಿದೆ ಎಂದು ರಾಜ್ಯಸಭಾ ಸದಸ್ಯ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ಅಧಿಕಾರಾವಧಿಯಲ್ಲಿ ರಷ್ಯಾ ಉಕ್ರೇನ್ ಮತ್ತು ಅಮೆರಿಕ ಇರಾನ್ ಸಂಘರ್ಷಗಳಿಂದ ಉಂಟಾದ ಇಂಧನ ಬಿಕ್ಕಟ್ಟು ಮತ್ತು ವಿಶ್ವ ಆರ್ಥಿಕ ಹಿಂಜರಿತ ಸೇರಿದಂತೆ ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ವಿಶ್ವದ ಅತ್ಯುನ್ನತ ಆರ್ಥಿಕ ಬೆಳವಣಿಗೆಯ ದರ ಶೇಕಡ 7.7 ತಲುಪಿದೆ ಎಂದು ಹೇಳಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆರ್ಥಿಕ ಬೆಳವಣಿಗೆಯ ದರ ಹೆಚ್ಚಾಗಿರುವುದು ಸಂತಸದ ವಿಚಾರ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ವರ್ಷದ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂಭಕ್ರು ಸಾಂಕೇತಿಕವಾಗಿ ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕಾನೂನು ಸೇವೆಗಳ ಪ್ರಾಧಿಕಾರ 5 ಲಕ್ಷ ಗಿಡಗಳನ್ನು ನೆಡಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾಗಿ ಸಿಎಂ ಧನಂಜಯ ಆಯ್ಕೆಯಾಗಿದ್ದಾರೆ. ವಕೀಲರ ಪರಿಷತ್ ಇತಿಹಾಸದಲ್ಲಿ ಮೊದಲ ಪ್ರಯತ್ನದಲ್ಲೇ ಗೆಲುವು ಸಾಧಿಸುವ ಮೂಲಕ ಧನಂಜಯ ಇತಿಹಾಸ ಸೃಷ್ಟಿಸಿದ್ದಾರೆ. ವಕೀಲರ ಪರಿಷತ್ನ 23 ಸ್ಥಾನಗಳಿಗೆ March 11 ಚುನಾವಣೆ ನಡೆದಿತ್ತು. ಸಿಎಂ ಧನಂಜಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾನೂನು ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗದ ಹಾಲಿ ಅಧ್ಯಕ್ಷರಾಗಿದ್ದು ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯಡಿ ವಸತಿ ವ್ಯವಸ್ಥೆ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ತಿಳಿಸಿದ್ದಾರೆ. ಪೌರ ಕಾರ್ಮಿಕರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರಿಗೆ ಮನೆಯನ್ನು ಒದಗಿಸುವುದು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಮುಖ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಗೃಹ ಭಾಗ್ಯ ಯೋಜನೆಯಡಿ ಪೌರ ಕಾರ್ಮಿಕರಿಗೆ ಈಗಾಗಲೇ ನಿರ್ಮಾಣಗೊಂಡಿರುವ ಮನೆಗಳನ್ನು ತಕ್ಷಣವೇ ಹಸ್ತಾಂತರಿಸುವಂತೆ ಮತ್ತು ನಿರ್ಮಾಣ ಹಂತದಲ್ಲಿರುವ ಮನೆಗಳನ್ನು ಶೀಘ್ರದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಿ ಹಂಚಿಕೆ ಮಾಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಚಿತ್ರದುರ್ಗದ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಓವರ್ಹೆಡ್ ಟ್ಯಾಂಕ್ಗಳನ್ನು ಮಳೆಗಾಲ ಆರಂಭಕ್ಕೂ ಮುನ್ನ ತಪ್ಪದೇ ಸ್ವಚ್ಛಗೊಳಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಸ್ಟಾಪ್ ಡೈಯರಿಯಾ 2026 ಅಭಿಯಾನದ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರದು. ನೀರಿನ ಮೂಲದಲ್ಲಿ ರಾಸಾಯನಿಕ ಹಾಗೂ ಜೈವಿಕ ತಪಾಸಣೆ ನಡೆಸಿ ದಾಖಲೆ ನಿರ್ವಹಿಸಬೇಕು. ಪ್ರತಿ ಓವರ್ಹೆಡ್ ಟ್ಯಾಂಕ್ ಬಳಿ ಕೊನೆಯ ಸ್ವಚ್ಛತೆ ದಿನಾಂಕದ ಬೋರ್ಡ್ ಅನ್ನು ಸಾರ್ವಜನಿಕರಿಗೆ ಕಾಣುವಂತೆ ಅಳವಡಿಸಬೇಕು ಎಂದು ತಿಳಿಸಿದ್ದಾರೆ. ಕಲುಷಿತ ನೀರು ಅಥವಾ ಪೈಪ್ಲೈನ್ ಸೋರಿಕೆಯಿಂದ ಹರಡುವ ಕಾಲರಾ ಬೇಧಿಯಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸ್ಥಳೀಯ ಸಂಸ್ಥೆಗಳು ಮುಂಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿ ನಿಲಯ ಶಾಲಾ ಕಾಲೇಜುಗಳಲ್ಲಿಯೂ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕಡ್ಡಾಯವಾಗಿ ಸ್ವಚ್ಛಗೊಳಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ವತಿಯಿಂದ ಮುಂಗಾರು ತಾಂತ್ರಿಕ ಮತ್ತು ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಪ್ರಧಾನ ವಿಜ್ಞಾನಿ ಡಾ ಚಂದ್ರೇಗೌಡ ಮಾತನಾಡಿ, ಮಣ್ಣಿನ ಫಲವತ್ತತೆ ಕಾಪಾಡಿದರೆ ಮಾತ್ರ ಭವಿಷ್ಯದ ಕೃಷಿ ಸುಸ್ಥಿರವಾಗಲು ಸಾಧ್ಯ. ಮಣ್ಣಿನ ಪರೀಕ್ಷೆ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಬಳಕೆ, ಬೆಳೆ ಪರಿವರ್ತನೆ, ಅಂತರ ಬೆಳೆಗಳ ಬಳಕೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಇಂದಿನ ಕೃಷಿಯಲ್ಲಿ ಅಗತ್ಯವಾಗಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಹವಾಮಾನ ವಿಭಾಗದ ಪ್ರಾಧ್ಯಾಪಕ ಡಾ ಎಂಎನ್ ತಿಮ್ಮೇಗೌಡ ಮಾತನಾಡಿ, ಪ್ರಸ್ತುತ ವರ್ಷದಲ್ಲಿ ವಾಡಿಕೆಗಿಂತ ಶೇಕಡ 30% ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ರೈತರು ನೀರಿನ ಸಂರಕ್ಷಣೆ, ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಕಾಪಾಡಿಕೊಳ್ಳಲು ಕೃಷಿ ಹೊಂಡ ಮತ್ತು ಇಂಗುಗುಂಡಿಗಳ ಮೂಲಕ ಮಳೆ ನೀರನ್ನು ಸಂರಕ್ಷಿಸುವುದು, ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡುವ ತಾಂತ್ರಿಕತೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು, ಜಮೀನಿನ ಬದುಗಳಲ್ಲಿ ಹೆಚ್ಚು ಸಸಿಗಳನ್ನು ನೆಡಬೇಕು ಎಂದು ಸಲಹೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಗೊಂಡಿದ್ದು, ಸೊಳ್ಳೆಗಳ ಉತ್ಪತ್ತಿ ತಡೆಗಟ್ಟಲು ತೀವ್ರ ಲಾರ್ವಾ ಸಮೀಕ್ಷೆ ಹಾಗೂ ಸೊಳ್ಳೆ ನಿಯಂತ್ರಣದ ಜಂಟಿ ಕಾರ್ಯಾಚರಣೆ ಆರಂಭಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯ ಹದಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ನರಗುಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನ್ನಗುಂಡಿ ಭೇಟಿ ನೀಡಿ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ. ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಆತ್ಮೀಯ ಕೇಳಿದರೆ, ಈಗ ಸಮಯ ಆಗಿದೆ 2:41. ಈಗ ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಕೋಟಿಗೊಬ್ಬ. ಹೌದು, ಇದು ವಿಷ್ಣುವರ್ಧನ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಚಿತ್ರ ಇದು. ಈ ಒಂದು ಚಿತ್ರವನ್ನು 2001 ನಾಗಣ್ಣವರ ನಿರ್ದೇಶನದಲ್ಲಿ ಈ ಒಂದು ಚಿತ್ರ ಮೂಡಿ ಬಂದಿತ್ತು. ಈ ಒಂದು ಚಿತ್ರ ತಮಿಳು ಹಾಗೂ ತೆಲುಗಿನಲ್ಲಿಯೂ ಸಹ ಬಿಡುಗಡೆ ಆಗಿತ್ತು. ರಜನಿಕಾಂತ್ ಅವರು ತಮಿಳು ಹಾಗೂ ತೆಲುಗಿನಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಅದು ಭಾಷಾ ಅನ್ನುವಂತಹ ಚಿತ್ರ ಆಗಿತ್ತು. ಈ ಚಿತ್ರದ ಕನ್ನಡ ಅವತರಣಿಕೆ ಕೋಟಿಗೊಬ್ಬ ಆಗಿದೆ. ಈ ಒಂದು ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ಪ್ರಿಯಾಂಕಾ ತ್ರಿವೇದಿ, ಅಭಿಜಿತ್, ರಮೇಶ್ ಭಟ್, ಆಶೀಶ್ ವಿದ್ಯಾರ್ಥಿ, ದೇವಿ ಅವಿನಾಶ್ ಅವರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು. ಈ ಒಂದು ಚಿತ್ರದ ಗೀತೆಗಳಿಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಹಾಗೆಯೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆಯೇ ಚಿತ್ರ ಅವರ ಸಂಗೀತ ಅವರು ಧ್ವನಿಯಾಗಿದ್ದರು. ಈಗ ಕೇಳಿ ಕೋಟಿಗೊಬ್ಬ ಚಿತ್ರದ ಗೀತೆಗಳನ್ನು.
0: ಡೂಡ್, ನಾನು ಬೇಗನೆ ಏನನ್ನು

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸಮಯ ಆಗಿದೆ 2:59:40. ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೋಟಿಗೊಬ್ಬ ಚಿತ್ರದ ಹಾಡುಗಳನ್ನು ಕೇಳಿದ್ರಿ. 3:00 to 4:00 ಹಿಂದಿ ಕಾರ್ಯಕ್ರಮದಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ ಆನಂತರ 4:00 to 5:00 ಕೇಳುವಿರಿ ಪರಿಮಳ ಮುಕ್ತ ಮಾತು.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 4:02. ನೀವು ಕೇಳುವಿರಿ ಪರಿಮಳ ಮುಕ್ತ ಮಾತು.

ಆತ್ಮೀಯ ಕೆಳಗರೆ, ಆಗಲೇ ಹೇಳಿದೆ ನಾನು, ಸೈಬರ್ ಅಪರಾಧವನ್ನು ತಡೆಗಟ್ಟುವುದರ ಕುರಿತಾಗಿ ಮಾತಾಡ್ತಾ ಸಾಗೋಣ ಅಂತ. ನಾವು ಬೆಳಗ್ಗೆ ಎದ್ದ ತಕ್ಷಣ ಫೋನಲ್ಲಿ ಗುಡ್ ಮಾರ್ನಿಂಗ್ ಮೆಸೇಜ್ ನೋಡೋ ನಮಗೆ ಅದೇ ಫೋನ್ ಒಮ್ಮೊಮ್ಮೆ ದೊಡ್ಡ ಶಾಕ್ ಕೊಡ್ಬೋದು ಅಂತ ಗೊತ್ತಾ? ಹೌದು, ಇವತ್ತು ನಮ್ಮ ಕೈಯಲ್ಲಿರೋ ಮೊಬೈಲ್ ಬರೀ ಕನೆಕ್ಟಿವಿಟಿ ಸಾಧನ ಅಲ್ಲ, ಅದು ಕಳ್ಳರು ನಮ್ಮ ಜೇಬಿಗೆ ಕನ್ನ ಹಾಕೋಕೆ ಪ್ರವೇಶ ಮಾಡೋ ಹಾದಿ ಕೂಡ ಹೌದು. ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸೈಬರ್ ಕಳ್ಳರ ನಿದ್ದೆ ಕೆಡಿಸುವಂತಹ ಇಂಟ್ರೆಸ್ಟಿಂಗ್ ಸೀಕ್ರೆಟ್ಗಳನ್ನು, ಅಂದರೆ ಟಿಪ್ಸ್ಗಳನ್ನು ತಂದಿದ್ದೀವಿ. ನೀವೇನಾದರೂ ಡಿಜಿಟಲ್ ಲೋಕದಲ್ಲಿ ಸೇಫ್ ಆಗಿದ್ದೀರಾ? ಸೇಫ್ ಆಗಿರಬೇಕಾ? ಹಾಗಾದರೆ ಇಂದಿನ ನಮ್ಮ ಪರಿಮಳ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಸೈಬರ್ ಅಪರಾಧವನ್ನು ತಡೆಗಟ್ಟೋದಕ್ಕೆ ನಾವು ಅನುಸರಿಸಬಹುದಾದಂತಹ ಕೆಲವೊಂದಷ್ಟು ಕ್ರಮಗಳನ್ನು ನಾನು ಹೇಳ್ತಾ ಸಾಕ್ತೇನೆ. ಅದಕ್ಕೂ ಮುನ್ನ ಚಕ್ರವ್ಯೂಹ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು ಮಾನವ ರಕ್ತವ ಘಟ ಘಟ ಕುಡಿಯುತ್ತ ತೇಗುವ ರಾಕ್ಷಸರು ಸುತ್ತಲು ಕುಣಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ಸುತ್ತಲು ಕುಣಿಯುತ್ತಲಿರಲು

ಆತ್ಮೀಯ ಕೇಳುಗರೆ, ನಾವು ಸೈಬರ್ ಅಪರಾಧ ತಡೆಗಟ್ಟುವ ಕುರಿತಾಗಿ ಮಾತಾಡ್ತಾ ಇದ್ವಿ. ನಮ್ಮ ಮನೆ ಕೀಲಿ ಕೈನ ಅಪರಿಚಿತರಿಗೆ ಕೊಡ್ತೀವ ಇಲ್ಲ ಅಲ್ವಾ? ಹಾಗಾದರೆ ಫೋನ್ನಲ್ಲಿ ಯಾರೋ ಬ್ಯಾಂಕ್ನವರು ಕೇಳಿದ್ರು ಅಂದ ತಕ್ಷಣ ಓ ಟಿ ಪಿ ಯಾಕೆ ಕೊಡಬೇಕು? ನೆನಪಿಟ್ಕೊಳ್ಳಿ, ಯಾವುದೇ ಬ್ಯಾಂಕ್ ಫೋನ್ ಮಾಡಿ ಓ ಟಿ ಪಿ ಕೇಳೋದಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ವಾಟ್ಸಪ್ ಮತ್ತು ಗೌಪ್ಯ ಅಕೌಂಟ್ಗಳಿಗೆ ಆದಷ್ಟು ಟೂ ಸ್ಟೆಪ್ ವೆರಿಫಿಕೇಷನನ್ನು ಆದಷ್ಟು ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ಇದು ನಿಮ್ಮ ಅಕೌಂಟಿಗೆ ಡಬಲ್ ಸೆಕ್ಯೂರಿಟಿಯನ್ನು ಕೊಟ್ಟ ಹಾಗೆ ಆಗುತ್ತೆ. ಖಂಡಿತವಾಗಿಯೂ ಯಾರಿಗೂ ಸಹ ನೀವು ನಿಮ್ಮ ಓ ಟಿ ಪಿಯನ್ನು ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಅದು ವಿಶೇಷವಾಗಿ ಬ್ಯಾಂಕ್ ಅಧಿಕಾರಿಗಳು ಅನ್ನುವಂಥ ಸೋಗಿನಲ್ಲಿ ಕರೆ ಮಾಡುವಂತಹ ಅಪರಾಧಿಗಳು ಜಾಸ್ತಿ ಇರ್ತಾರೆ. ಅದರಿಂದಾಗಿ ಆದಷ್ಟು ಓ ಟಿ ಪಿಗಳನ್ನು ಹಂಚಿಕೊಳ್ಳೋದನ್ನು ಆದಷ್ಟು ನಿಲ್ಲಿಸಿ. ಈಗ ಕೇಳಿ ಸಾಮ್ರಾಟ್ ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ಹಂಸರೇಖ ಅವರ ಸಂಗೀತ ಹಾಗೆಯೇ ಸಾಹಿತ್ಯ ಇದೆ.

ಆತ್ಮೀಯ ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ಸೈಬರ್ ಅಪರಾಧವನ್ನು ತಡೆಗಟ್ಟೋದಕ್ಕೆ ಯಾವ್ಯಾವ ಕ್ರಮಗಳನ್ನು ನಾವು ಕೈಗೊಳ್ಬೋದು ಅನ್ನೋದ್ರ ಕುರಿತಾಗಿ ನಾನು ಮಾತಾಡ್ತಿದ್ದೆ. ಅದರ ಮುಂದುವರೆದು ಏನು ಹೇಳಬಹುದಪ್ಪ ಅಂದರೆ, ನಿಮಗೆ ಯಾರಾದರೂ ಲಾಟ್ರಿ ಹೊಡೆದಿದೆ, ಉಚಿತ ಗಿಫ್ಟ್ ಸಿಗುತ್ತೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅನ್ನೋ ಮೆಸೇಜ್ಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾನೆ ಇರ್ತವೆ. ಆ ಥರ ಲಿಂಕ್ಗಳೇನಾದರೂ ಬಂದರೆ, ಆ ಥರ ಮೆಸೇಜ್ಗಳೇನಾದರೂ ನಿಮ್ಮ ಮೊಬೈಲಿಗೆ ಬಂದರೆ ಅದನ್ನು ಕ್ಲಿಕ್ ಮಾಡೋದನ್ನು ತಕ್ಷಣವೇ ನಿಲ್ಲಿಸಿ. ಯಾಕಪ್ಪ ಅಂದರೆ, ಆ ಲಿಂಕ್ನ ವೆಬ್ಸೈಟ್ ಅಡ್ರೆಸ್ ಗಮನಿಸಿ, ಅದು ಕೇವಲ HTTP, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅದು ಕೇವಲ HTTP ಇಂದ ಶುರುವಾಗಿದ್ದರೆ ಅದು ಸುರಕ್ಷಿತವಲ್ಲ. ಯಾವಾಗಲೂ ನಂಬಿಕಸ್ಥ ವೆಬ್ಸೈಟ್ಗಳು HTTPS ಇಂದ ಶುರುವಾಗುತ್ತವೆ. HTTPS ಇಂದ ವೆಬ್ಸೈಟ್ಗಳು ಆರಂಭವಾಗ್ತವೆ. ಎಸ್ ಅಂದರೆ ಸೆಕ್ಯೂರ್ ಅಂತ, HTTPSಲ್ಲಿ ಕೊನೆಯ ಎಸ್ ಸೆಕ್ಯೂರ್ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಅದರ ಪಕ್ಕದಲ್ಲಿ ಒಂದು ಪುಟ್ಟ ಬೀಗದ ಮುದ್ರೆ ಇರುತ್ತೆ. ಆ ಒಂದು ಬೀಗದ ಮುದ್ರೆ ಇದ್ದರೆ ಮಾತ್ರ ಅದು ಸೆಕ್ಯೂರ್ಡ್ ವೆಬ್ಸೈಟ್ ಆಗಿರುತ್ತೆ, ಇಲ್ಲದೇ ಇದ್ದರೆ ಅದು ಅನ್ಸೆಕ್ಯೂರ್ಡ್ ವೆಬ್ಸೈಟ್ ಆಗಿರುತ್ತೆ. ನಿಮ್ಮ ಮೊಬೈಲ್ಗಳು ಹ್ಯಾಕ್ ಆಗುವ ಸಾಧ್ಯತೆ ಹೆಚ್ಚಿನದಾಗಿರುತ್ತೆ. ಇದನ್ನು ಯಾವುದೇ ಲಿಂಕ್ ಕ್ಲಿಕ್ ಮಾಡುವ ಮುಂಚೆ ಗಮನಿಸಬೇಕು. ಅದು HTTP ಇದ್ದಲ್ಲಿ ದಯಮಾಡಿ ಅದರ ಮೇಲೆ ಕ್ಲಿಕ್ ಮಾಡಬೇಡಿ. HTTPS ಅಂತ ಇರಬೇಕು, ಅದರ ಪಕ್ಕದಲ್ಲಿ ಒಂದು ಬೀಗದ ಮುದ್ರೆಯ ಸಿಂಬಲ್ ಇರುತ್ತೆ, ಅದು ಇದ್ದಲ್ಲಿ ಮಾತ್ರ ಅಂತಹ ಲಿಂಕ್ಗಳನ್ನು ನೀವು ಕ್ಲಿಕ್ ಮಾಡಬಹುದು. ಅದರ ಹೊರತಾಗಿ ಆ ರೀತಿಯ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಅಪ್ಪಿತಪ್ಪಿ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗುತ್ತೆ ಖಂಡಿತ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಆತ್ಮೀಯ ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ಸೈಬರ್ ಅಪರಾಧವನ್ನು ತಡೆಗಟ್ಟುವ ಕುರಿತಾಗಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದರ ಕುರಿತಾಗಿ ಮಾತಾಡ್ತಾ ಇದ್ವಿ. ನಿಮ್ಮ ಫೋನ್ ಅಥವಾ ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ಗಳು ನಿಮ್ಮ ಹೆಸರು ಅಥವಾ ಬರ್ತ್ ಡೇಟ್ ಆಗಿದೆಯಾ? ಹಾಗಿದ್ರೆ ನೀವು ಕಳ್ಳರಿಗೆ ರೆಡ್ ಕಾರ್ಪೆಟ್ ಹಾಕಿ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಹೌದು, ಯಾಕಪ್ಪ ಅಂದರೆ ನೀವು ಅಷ್ಟು ಸುಲಭವಾಗಿ ಇಟ್ಟುಬಿಟ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಕಡೆಯೂ ಅವೈಲೇಬಲ್

ಸಿಗುತ್ತೆ. ಅದರಿಂದಾಗಿ ಅವರು ಹ್ಯಾಕ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಅದರಿಂದಾಗಿ ನೀವೇನು ಮಾಡಬೇಕು, ನಿಮ್ಮ ಪಾಸ್ವರ್ಡ್ನ ಕನಿಷ್ಠ 8 to 12 ಅಕ್ಷರಗಳಲ್ಲಿ ಇರಬೇಕು. ಅದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಸ್, ನಂಬರ್ಸ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ಆ್ಯಡ್ ಮಾಡಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ಗಳು ಏನು ಅಂದರೆ ಅಟ್ ಸ್ಲ್ಯಾಶ್ ಆಗಿರ್ಬೋದು ಮತ್ತು ಕಾಮ ಆಗಿರ್ಬೋದು, ಇವುಗಳನ್ನು ನಾವು ಸ್ಪೆಷಲ್ ಕ್ಯಾರೆಕ್ಟರ್ಗಳಂತ ಕರಿತೀವಿ. ಈ ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ನೀವು ನಿಮ್ಮ ಪಾಸ್ವರ್ಡ್ಗಳ ಜೊತೆ ಆ್ಯಡ್ ಮಾಡಿ. ಈ ರೀತಿ ಮಾಡೋದ್ರಿಂದ ಸೈಬರ್ ಅಪರಾಧ ಎಸಗುವಂತಹ ಕಳ್ಳರಿಗೆ ನಾವು ಆದಷ್ಟು ಕಠಿಣಾತಿ ಕಠಿಣ ಪಾಸ್ವರ್ಡ್ಗಳನ್ನು ಕೊಟ್ಟ ಹಾಗಾಗತ್ತೆ. ಅಂದರೆ ಕೊಟ್ಟರೂ ಸಹ ಕೆಲವೊಮ್ಮೆ ಆಗುತ್ತೆ, ಆದರೆ ಈ ರೀತಿಯ ಕಠಿಣಾತಿ ಕಠಿಣ ಪಾಸ್ವರ್ಡ್ಗಳನ್ನು ಇಟ್ಟಾಗ ಅವರಿಗೆ ಹ್ಯಾಕ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದರಿಂದಾಗಿ ಆದಷ್ಟು ಈ ರೀತಿಯ ಏನು ಕ್ಯಾಪಿಟಲ್ ಲೆಟರ್ಸು ಮತ್ತು ಸ್ಮಾಲ್ ಲೆಟರ್ಸ್, ನಂಬರ್ಸ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ಒಳಗೊಂಡಂತಹ ಪಾಸ್ವರ್ಡ್ಗಳನ್ನು ಆದಷ್ಟು ನೀವು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹಾಗೆ ನಿಮ್ಮ ಫೋನಲ್ಲಿ ಬಯೋಮೆಟ್ರಿಕ್ ಸೆಕ್ಯೂರಿಟಿಯನ್ನು ಬಳಸಿ, ಅಂದರೆ ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಲಾಕ್ ಅನ್ನುವಂಥದ್ದನ್ನು ಹೆಚ್ಚಾಗಿ ಬಳಸೋದಕ್ಕೆ ಪ್ರಯತ್ನಿಸಿ.

0: ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು ಸ್ವಲ್ಪ, ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತಾ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್

0: ಮಾಡಿ ಕೇಳಿದ್ರೆ ನಮ್ಮಅಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
2: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
3: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
4: ಸೈಬರ್ ತಡೆಗಟ್ಟುವಿಕೆಯ ಕುರಿತಾಗಿ, ಸೈಬರ್ ಅಪರಾಧ ತಡೆಗಟ್ಟುವಿಕೆಯ ಕುರಿತಾಗಿ ಮಾತಾಡ್ತಾ ಇದ್ವಿ. ಇನ್ನು ನೀವು ರೈಲ್ವೆ ಸ್ಟೇಷನ್ ಅಥವಾ ಕೆಫೆಗಳಲ್ಲಿ ಫ್ರೀ ವೈಫೈ ಸಿಕ್ತು ಅಂತ ತಕ್ಷಣ ಕನೆಕ್ಟ್ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡೋಕ್ಕೆ ಹೋಗಬೇಡಿ, ಮತ್ತು UPI ಅಕೌಂಟ್ಗಳನ್ನು ಚೆಕ್ ಮಾಡೋದಕ್ಕೂ ಹೋಗಬೇಡಿ. ಅದಕ್ಕಿಂತ ಡೇಂಜರಸ್ ಅಂದರೆ ಬಸ್ ಸ್ಟ್ಯಾಂಡ್, ಏರ್ಪೋರ್ಟ್ನಲ್ಲಿ ಇರುವಂತಹ ಸಾರ್ವಜನಿಕ USB ಚಾರ್ಜಿಂಗ್ ಪಾಯಿಂಟ್ಗಳು. ಇದರ ಮೂಲಕ ನಿಮ್ಮ ಫೋನ್ ಡೇಟಾವನ್ನು ಕದಿಯುವಂತಹ ಜ್ಯೂಸ್ ಜಾಕಿಂಗ್ ಅನ್ನುವಂತಹ ಒಂದು ವಂಚನೆಯ ಜಾಲ ಇದೆ. ಅದರಿಂದಾಗಿ ಆದಷ್ಟು ಸಾರ್ವಜನಿಕ ಜಾಗದಲ್ಲಿ ಚಾರ್ಜಿಂಗ್ ಮಾಡುವಾಗ ನಿಮ್ಮದೇ ಅಡಾಪ್ಟರ್ಗಳನ್ನು ಬಳಸಿ, ನಿಮ್ಮದೇ ಚಾರ್ಜರ್ ಕೇಬಲ್ಗಳನ್ನು, ನಿಮ್ಮದೇ ಚಾರ್ಜರ್ ಕೇಬಲ್ಗಳಿಂದ ಆದಷ್ಟು ಚಾರ್ಜ್ ಹಾಕಿಕೊಳ್ಳೋದಕ್ಕೆ ಪ್ರಯತ್ನಿಸಿ. ಅಥವಾ ನಿಮ್ಮದೇ ಆದಂತಹ ಪವರ್ ಬ್ಯಾಂಕ್ ಇಟ್ಕೊಳ್ಳಿ. ಆದಷ್ಟು ಹೊರಗಡೆ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಇರುವಂತಹ ಏನು ಚಾರ್ಜರ್ ಪಾಯಿಂಟ್ಗಳಲ್ಲಿ ನಿಮ್ಮ ಫೋನ್ಗಳನ್ನು ಚಾರ್ಜ್ ಹಾಕೋದಕ್ಕೆ ಹೋಗಬೇಡಿ. ಒಂದು ವೇಳೆ ಆ ರೀತಿ ಮಾಡಿದ್ರಿ ಅಂತಾದರೆ ನಿಮ್ಮ ಫೋನ್ ಹ್ಯಾಕ್ ಆಗುವ ಸಾಧ್ಯತೆ ಹೆಚ್ಚಿನದಾಗಿರುತ್ತೆ.

0: ಆತ್ಮೀಯ ಕೇಳುಗರೆ, ಸೈಬರ್ ಅಪರಾಧವನ್ನು ತಡೆಗಟ್ಟುವುದರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಇವಾಗ ವಾಟ್ಸಪ್ನಲ್ಲಿ ಅಪರಿಚಿತ ನಂಬರ್ನಿಂದ ವಿಡಿಯೋ ಕಾಲ್ಗಳು ಬರುವಂತಹ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಿನದಾಗಿ ದಾಖಲಾಗ್ತಾ ಇದ್ದಾವೆ. ಅಂದರೆ ವಾಟ್ಸಪ್ನಿಂದ ಅಪರಿಚಿತ ನಂಬರಿಂದ ಕಾಲ್ ಬರುತ್ತೆ, ವಿಡಿಯೋ ಕಾಲ್ ಬರುತ್ತೆ, ನಾವು ಅದನ್ನು ರಿಸೀವ್ ಮಾಡಿಬಿಡ್ತೀವಿ. ಆದರೆ ಎದುರಿನ ವ್ಯಕ್ತಿ ಅಂದರೆ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಅಶ್ಲೀಲ ವಿಡಿಯೋಗಳನ್ನು ಮಾಡ್ಕೊಳ್ತಾರೆ. ಅಂದರೆ ನೀವು ನಾರ್ಮಲ್ ರೀತಿಯಾಗಿ ಇರ್ತೀರಿ, ಮೊಬೈಲ್ ರಿಸೀವ್ ಮಾಡ್ತೀರಿ ಅಷ್ಟೇ, ಆದರೆ ಎದುರಿಗಿನ ವ್ಯಕ್ತಿ ನಗ್ನವಾಗಿ ಕಾಣಿಸಿಕೊಂಡು ನಿಮ್ಮ ಅಶ್ಲೀಲ ವಿಡಿಯೋವನ್ನು ರೆಕಾರ್ಡ್ ಮಾಡುವ ರೀತಿಯಲ್ಲಿ ರೆಕಾರ್ಡ್ ಮಾಡಿ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರವನ್ನು ಇಲ್ಲಿ ಬಳಸಲಾಗುತ್ತೆ. ಆದ್ದರಿಂದಾಗಿ ಯಾವುದೇ ವಿಡಿಯೋ ಕಾಲ್ ಬಂದ ಸಂದರ್ಭದಲ್ಲಿ ಅದನ್ನು ರಿಸೀವ್ ಮಾಡಲಿಕ್ಕೆ ಹೋಗಬೇಡಿ ಅಪ್ಪಿ ತಪ್ಪಿಯೂ. ಅದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದು ವಾಯ್ಸ್ ಕಾಲ್ ಆಗಿದರೆ ಓಕೆ, ಆದರೆ ಅಪ್ಪಿ ತಪ್ಪಿ ವಿಡಿಯೋ ಕಾಲ್ಗಳೇನಾದರೂ ಬಂದಾಗ ಆದಷ್ಟು ಒಮ್ಮೆ ಅದನ್ನು ಪರಿಶೀಲಿಸಿ ಆನಂತರ ಅದನ್ನು ರಿಸೀವ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಹಾಗೆಯೇ ಇನ್ನೊಂದು ದೊಡ್ಡ ಮೋಸ ಏನಾಗ್ತಿದೆ ಅಂದರೆ, ನಿಮ್ಮ ಇನ್ಶೂರೆನ್ಸ್ ಬೋನಸ್ ಬಂದಿದೆ ಅನ್ನುವಂಥ ಅನ್ನೋದಾಗಿ ಫೋನ್ ಕರೆ ಮಾಡಿ ಹೇಳಿ ಅದನ್ನು ಕ್ಲೈಮ್ ಮಾಡೋಕ್ಕೆ ಇಷ್ಟು ದುಡ್ಡು ಕೊಡಬೇಕು ಅಂತ ಎಲ್ಲ ನಕಲಿ ಏಜೆಂಟ್ಗಳು ಫೋನ್ ಮಾಡ್ತಾರೆ. ಅದರಿಂದ ಸಹ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದೇ ಹಣ ಪಡಿಬೇಕಾದರೆ ಮೊದಲು ನೀವು ಅಧಿಕೃತ ಇನ್ಶೂರೆನ್ಸ್ ಕಂಪನಿಗೆ ಭೇಟಿ ನೀಡಿ, ಅದರ ಬದಲಾಗಿ ಫೋನ್ ನಂಬರನ್ನು ಅಪ್ಪಿ ತಪ್ಪಿಯೂ ನೀವು ಬಳಸೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ನಮ್ಮ ಎಚ್ಚರಿಕೆ.
1: My name is Lakshmipati. She's my Shrimati. What can I do for you? ಏನ್ ಬೇಕು ನಿಮಗೆ?
2: ದುಡ್ಡು, ದಟ್ಸ್ ಆಲ್.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆತ್ಮೀಯ ಕೇಳುಗರೆ, ಸೈಬರ್ ಅಪರಾಧದ ತಡೆಗಟ್ಟುವ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ನಿಮ್ಮ ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಾಗಿರ್ಬೋದು, ಅಲ್ಲಿ ನೀಡುವಂತಹ ಆಫರ್ಗಳು, ಭರ್ಜರಿ ಆಫರ್ಗಳು, ಶಾಪಿಂಗ್ ಮಾಡೋದಕ್ಕೆ ಅಂತಲೇ ತುಂಬ ಆಫರ್ಗಳನ್ನು ಕೊಡ್ತಾರೆ. ಆ ಒಂದು ಆಫರ್ಗಳನ್ನು ನೋಡಿ ನೀವು ಏನನ್ನಾದರೂ ಆರ್ಡರ್ ಮಾಡೋ ಮುಂಚೆ ಆ ವೆಬ್ಸೈಟ್ನ ರಿಟರ್ನ್ ಪಾಲಿಸಿ ಮತ್ತು ಜನರ ರಿವ್ಯೂಗಳನ್ನು ಓದಿ. ಅಂದರೆ ಈಗಾಗಲೇ ಪರ್ಚೇಸ್ ಮಾಡಿ ಅದಕ್ಕೆ ರಿವ್ಯೂ ಕೊಟ್ಟಿರ್ತಾರಲ್ಲ, ಆ ರಿವ್ಯೂಗಳನ್ನು ಆದಷ್ಟು ಓದೋದಕ್ಕೆ ಸಾಧ್ಯವಾದಷ್ಟು ಓದಿ ಅಂತ ಹೇಳ್ಬೋದು. ಮುಖ್ಯವಾಗಿ ಗೂಗಲ್ ಮತ್ತು ಫೇಸ್ಬುಕ್ಗಳಲ್ಲಿ ಸಿಗುವಂತಹ ನಕಲಿ ಕಸ್ಟಮರ್ ಕೇರ್ ನಂಬರ್ಗಳು ಜಾಸ್ತಿ ಇರ್ತವೆ. ಅಂತಹ ಫೋನ್ ನಂಬರ್ಗಳಿಗೆ ಫೋನ್ ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಬ್ಯಾಂಕ್ ಅಥವಾ ಕಂಪನಿಯ ಅಧಿಕೃತ ಆ್ಯಪ್ಗಳು ಕೇವಲ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆ್ಯಪಲ್ ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿ. ನಾನೇನು ಹೇಳಿದೆ ಅಂದರೆ, ಇದು ನಿಮ್ಮ ಸಾಮಾಜಿಕ ಮಾಧ್ಯಮ ಏನಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಆಫರ್ಗಳು ಕೊಡ್ತಾರಲ್ಲ, ಆ ಆಫರ್ಗಳನ್ನು ಅಪ್ಪಿತಪ್ಪಿ ನಂಬೋದಕ್ಕೆ ಹೋಗಬೇಡಿ. ಆದಷ್ಟು ಅವುಗಳಲ್ಲಿ ಹೆಚ್ಚಿನವು ಫೇಕ್ ಇರುವಂತಹ ಸಾಧ್ಯತೆ ಹೆಚ್ಚಿನದಾಗಿರುತ್ತೆ. ಅದರಿಂದಾಗಿ ಏನನ್ನಾದರೂ ಆರ್ಡ್ರು ಮಾಡುವ ಮುಂಚೆ ಅದಕ್ಕೆ ಈಗಾಗಲೇ ಬಂದಿರುವಂತಹ ರಿವ್ಯೂಗಳು ಮತ್ತು ಅದರ ರಿಟರ್ನ್ ಪಾಲಿಸಿ, ಅಂದರೆ ನೀವು ಅದನ್ನು ವಾಪಸ್ ಹಾಕ್ತಾ ಇದ್ದೀರಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದು ಯಾವ ರೀತಿ ಅವರು ರಿಸೀವ್ ಮಾಡ್ತಾರೆ ಅನ್ನೋದನ್ನು ಮೊದಲು ತಿಳ್ಕೊಂಡು ಆನಂತರ ನೀವು ಮಾಡಬೇಕು. ಮತ್ತೊಂದು, ನಿಮ್ಮ ಮೊಬೈಲ್ಗಳಲ್ಲಿ ಏನು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ತೀರಿ, ಅವು ಗೂಗಲ್ ಪ್ಲೇ ಸ್ಟೋರಿಂದ ಅಥವಾ ಐಫೋನ್ ಬಳಕೆದಾರರು ಆ್ಯಪಲ್ ಆ್ಯಪ್ ಸ್ಟೋರಿಂದ ಮಾತ್ರ ಡೌನ್ಲೋಡ್ ಮಾಡಬೇಕು. ಅದರ ಹೊರತಾಗಿ ಬೇರೆ ಯಾವುದೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡಾಗ ನಿಮ್ಮ ಫೋನ್ ಹ್ಯಾಕ್ ಆಗುವಂತಹ ಸಾಧ್ಯತೆ ಹೆಚ್ಚಿನದಾಗಿರುತ್ತೆ.

ಪರಿಮಳ ಕಾರ್ಯಕ್ರಮದಲ್ಲಿ ಸೈಬರ್ ಅಪರಾಧವನ್ನು ತಡೆಗಟ್ಟುವ ಕುರಿತಾಗಿ ಮಾತಾಡ್ತಾ ಇದ್ವಿ. ಇನ್ನೂ ಕೆಲವೊಮ್ಮೆ ಏನಾಗುತ್ತೆ, ಮನೆಯಲ್ಲೇ ಕೂತು ಯೂಟ್ಯೂಬ್ ವಿಡಿಯೋ ಲೈಕ್ ಮಾಡಿ ದಿನಕ್ಕೆ 5,000 ಗಳಿಸಿ ಅನ್ನುವಂತಹ ಮೆಸೇಜ್ಗಳನ್ನು ಬರ್ತಾ ಇರ್ತವೆ. ಅಂತಹ ಮೆಸೇಜ್ಗಳನ್ನು ನಂಬಿ ಲಕ್ಷ ಲಕ್ಷ ಕಳೆದುಕೊಳ್ತಿರುವಂತಹ ಜನರ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗ್ತಿದೆ. ಅದೇ ರೀತಿ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ 5 ನಿಮಿಷದಲ್ಲೇ ಲೋನ್ ಕೊಟ್ಬಿಡ್ತೀವಿ ಅನ್ನುವಂತಹ ಪ್ಲೇಸ್ಟೋರ್ನ ನಕಲಿ ಲೋನ್ ಆ್ಯಪ್ಗಳ ಕುರಿತಾಗಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇವು ನಿಮ್ಮ ಫೋನ್ನಲ್ಲಿರುವಂತಹ ಕಾಂಟ್ಯಾಕ್ಟ್ ಲಿಸ್ಟು ಮತ್ತು ಗ್ಯಾಲರಿಯಲ್ಲಿರುವಂತಹ ನಿಮ್ಮ ವಿಡಿಯೋಗಳು, ಪರ್ಸ್ನಲ್ ವಿಡಿಯೋಗಳು, ಫೋಟೋಗಳನ್ನು ಕದ್ದು ಅವುಗಳಿಗೆ ಮಾರ್ಫಿಂಗ್ ಮಾಡಿ ನಿಮ್ಮನ್ನು ನಗ್ನ ರೀತಿಯಲ್ಲಿ ತೋರಿಸಿ ನಿಮ್ಮಿಂದ ಹಣವನ್ನು ಕೀಳುವಂತಹ ಕೆಲಸ ಮಾಡುವಂತಹ ಚಾನ್ಸಸ್, ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಅದರಿಂದಾಗಿ ಈ ರೀತಿಯಾಗಿ ಏನಾದರೂ ನಿಮಗೆ ಆಫರ್ ಮಾಡಿದಾಗ ಅವುಗಳನ್ನು ಆದಷ್ಟು ರಿಜೆಕ್ಟ್ ಮಾಡಿ ಅವುಗಳನ್ನು ಒಪ್ಪಿಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಮಾಡಿದಾಗ ಮಾತ್ರ ನೀವು ಸೈಬರ್ ಅಪರಾಧದಿಂದ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ನಿಮಗೆ ಲೋನ್ ಬೇಕೇ ಬೇಕು ಅಂತಾದರೆ ಅಧಿಕೃತವಾಗಿ ಬ್ಯಾಂಕ್ಗಳಿಗೆ ಹೋಗಿ ಬ್ಯಾಂಕ್ಗಳ ಬಳಿ ನಿಮ್ಮ ಲೋನ್ಗಳನ್ನು ತೆಗೆದುಕೊಳ್ಳಿ.

ಆತ್ಮೀಯ ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸೈಬರ್ ಅಪರಾಧವನ್ನು ತಡೆಗಟ್ಟುವ ಕುರಿತಾಗಿ ಮಾತಾಡ್ತಾ ಇದ್ವಿ. ಈಗ ಒಂದೊಮ್ಮೆ ನೀವೇನಾದರೂ ಆನ್ಲೈನಲ್ಲಿ ವಂಚನೆಗೆ ಒಳಗಾಗಿ ಹಣ ಕಳೆದುಕೊಂಡ್ರೆ ಗಾಬರಿಯಾಗಕ್ಕೆ ಹೋಗ್ಬಿಡಿ. ತಕ್ಷಣ ಸೈಬರ್ ಲೋಕದಲ್ಲಿ ಮೊದಲ 2 ಗಂಟೆಗಳನ್ನು ಗೋಲ್ಡನ್ ಅವರ್ ಅಂತ ಕರೀತಾರೆ. ಹಣ ಕಳೆದುಕೊಂಡ ತಕ್ಷಣ ನೀವು ಸೈಬರ್ ಇಲಾಖೆಗೆ, ಸೈಬರ್ ಅಪರಾಧವನ್ನು ತಡೆಗಟ್ಟುವಂತಹ ಇಲಾಖೆಗೆ ತಕ್ಷಣ ಕರೆ ಮಾಡಿ ಅಥವಾ ವೆಬ್ಸೈಟ್ಗೆ ಹೋಗಿ ಅವರಿಗೆ ತಕ್ಷಣ ರಿಪೋರ್ಟ್ ಮಾಡಿ. ನೀವು ಎಷ್ಟು ಬೇಗ ದೂರು ಕೊಡ್ತೀರೋ ಪೊಲೀಸರು ತಕ್ಷಣ ವಂಚಕರನ್ನು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಫ್ರೀಜ್ ಮಾಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ಹಣವನ್ನು ಮತ್ತೆ ನಿಮ್ಮ ಖಾತೆಗೆ ವಾಪಸ್ ತರೋದಕ್ಕೆ ಅವರು ಸಾಧ್ಯವಾದಷ್ಟು ಪ್ರಯತ್ನವನ್ನು ಪಡ್ತಾರೆ. ಒಂದು ವೇಳೆ ನೀವು ಆ ಒಂದು ಗೋಲ್ಡನ್ ಅವರ್ನ ಮಿಸ್ ಮಾಡಿಕೊಂಡ್ರೆ ಖಂಡಿತ ಹಣವನ್ನು ವಾಪಸ್ ತರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಡಿಜಿಟಲ್ನಲ್ಲಿ ಆದಷ್ಟು ಅತ್ಯಂತ ಎಚ್ಚರಿಕೆಯ ಪೇಮೆಂಟ್ಗಳನ್ನು ಮಾಡಿ, ಎಚ್ಚರಿಕೆಯಿಂದ ವ್ಯವಹರಿಸಿ. ಇದಾಗಿತ್ತು ಇವತ್ತಿನ ಪರಿಮಳ ಕಾರ್ಯಕ್ರಮ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಲಿದ್ದಾರೆ ಆರ್ ಜೆ ಶ್ರೀಗೌರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಶಾಲಾ ಶೈಕ್ಷಣಿಕ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ತಮ್ಮ ಕಚೇರಿಯಲ್ಲಿಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಇದೇ 30ರಂದು ಧೀರಜ್ ಸೇಠ್ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಅಸ್ಸಾಂನ ಜೋರ್ಹತ್ನಲ್ಲಿ ನಡೆದ AN-32 ವಿಮಾನ ಅಪಘಾತದಲ್ಲಿ 5 ವಾಯುಪಡೆ ಅಧಿಕಾರಿಗಳು ಹುತಾತ್ಮರಾಗಿದ್ದಾರೆ. ಇದೇ ವೇಳೆ ಘಟನೆ ಕುರಿತಂತೆ ತನಿಖೆಗೆ ವಾಯುಪಡೆ ಆದೇಶ ನೀಡಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಹುತಾತ್ಮ ಯೋಧರ ಧೈರ್ಯ ಮತ್ತು ಸೇವೆಯನ್ನು ಕೃತಜ್ಞತೆಯಿಂದ ಸ್ಮರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಪಂದ್ಯಾವಳಿಗಳು ಹಾಗೂ ಅವುಗಳನ್ನು ಸುಗಮವಾಗಿ ಆಯೋಜಿಸಲು ಅಗತ್ಯವಿರುವ ಭದ್ರತೆಯ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ನಡೆದ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಪ್ರಕರಣದ ಸಮಗ್ರ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿಂದು ನಡೆದ ಸಭೆಯಲ್ಲಿ ಗಡಿ ಜಿಲ್ಲೆಗಳಲ್ಲಿನ ಜನಸಂಖ್ಯಾ ಬದಲಾವಣೆಗಳನ್ನು ಅಧ್ಯಯನ ಮಾಡುವಂತೆ ಆಯೋಗಕ್ಕೆ ನಿರ್ದೇಶನ ನೀಡಿದ್ದಾರೆ. ಗಡಿ ಪ್ರದೇಶಗಳು ಮೆಟ್ರೋ ನಗರಗಳಲ್ಲಿ ಸೂಕ್ತ ಮೌಲ್ಯಮಾಪನ ನಡೆಸುವಂತೆ ಆಯೋಗ

ಅವರು ಸೂಚಿಸಿದ್ದಾರೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವತಿಯಿಂದ ಪ್ರತಿ ವಾರ್ಡ್ನಲ್ಲಿ 10 ಕಿಲೋಮೀಟರ್ ಪಾದಚಾರಿ ಮಾರ್ಗ ಅಭಿವೃದ್ದಿ ಹಾಗೂ ವ್ಯವಸ್ಥಿತ ತ್ಯಾಜ್ಯ ನಿರ್ವಹಣೆ ಕುರಿತಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸಭೆ ನಡೆಸಿದರು. ಧರ್ಮಶಾಲಾದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೊದಲ ಏಕದಿನ ಪಂದ್ಯಕ್ಕೆ ಮಳೆ ಅಡ್ಡಿಯಾಗಿದ್ದು ಟಾಸ್ ಆಯ್ಕೆ ವಿಳಂಬವಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜ಼ರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.go.in ಪರ್.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
5: ಶುಭ ಸಂಜೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ. ಬನ್ನಿ, ಇಂದಿನ ಸಂಜಿನ ಪ್ರಸಾರ ಕಾರ್ಯದಲ್ಲಿ ಮೊದಲಿಗೆ ಇವತ್ತು ಮತ್ತು ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ನಿಮಗಾಗಿ ಪ್ರಸಾರವಾಗಲಿದೆ ಅಂತ ನೋಡ್ಕೊಂಡು ಬರೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇಫ್ ಡ್ರೈವ್ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳನ್ನು ಕೇಳಬಹುದು. ಐದು ಗಂಟೆ 15 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಇರುತ್ತೆ. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಆರು ಗಂಟೆಯಿಂದ ಗಾನ ಭಜನಾ ಕಾರ್ಯಕ್ರಮ ಇರುತ್ತೆ. ಇದಕ್ಕೆ ಮುಂಚೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಇರುತ್ತೆ. ನ್ಯಾಯವಾಣಿ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಅವರದು. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. 7:22 ಕಗ್ಗದ ಸರಿ ಇರುತ್ತೆ. ಇದು ಬಸವರಾಜ ಸಾದರ್ ಅವರ ಪರಿಕಲ್ಪನೆ ಮತ್ತು ವಾಚನ ಎಂ ಶಿವರಾಮ್ ಅವರ ನಿರ್ಮಾಣದಲ್ಲಿ ಮೂಡಿಬಂದಿದೆ. ಇಂದು ರಾತ್ರಿ 8:02 ಚಲನಚಿತ್ರ ಧ್ವನಿವಾಹಿನಿ ಕೇಳಿ ಗೀತಾ ಚಿತ್ರದ್ದು. 9:15 ಹಿಂದಿ ಮೆಲೋಡೀಸ್ ಇಂಪಾದ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 10:02 ಪ್ರೇಮ ಗೀತೆಗಳ ಪ್ರೇಮ ನಿನಾದ ಇರುತ್ತೆ. ಇದು ಆಯಿತು ಇವತ್ತಿನ ಕಾರ್ಯಕ್ರಮದ ವಿವರಣೆ. ಬನ್ನಿ, ಇನ್ನು ನಾಳೆ ಯಾವೆಲ್ಲ ಕಾರ್ಯಕ್ರಮಗಳಿದೆ ನಿಮಗಾಗಿ ಅಂತ ನೋಡ್ಕೊಂಡು ಬರೋಣ. ನಾಳೆ ಅಂದರೆ 14 ಜೂನ್ ಭಾನುವಾರ ಬೆಳಗ್ಗೆ 6:05 ನಾದೋಪಾಸನೆ ಇರುತ್ತೆ. 7:15 to 9:00 ಶುಭೋದಯ ಕರ್ನಾಟಕ ಇರುತ್ತೆ. ಇದರಲ್ಲಿ ಮೊದಲನೇದಾಗಿ ಕನ್ನಡ ರತ್ನ ಭಂಡಾರ, ಅದಾದಮೇಲೆ ಭಾವಗೀತೆಗಳು, ನಂತರ ಚಿತ್ರಗೀತೆಗಳು ಮೂಡಿಬರುತ್ತೆ. 9:00 ಇಂದಿನ ವಿಶೇಷ ಕಾರ್ಯಕ್ರಮನ ಕೇಳಬಹುದು. 10:02 ಹಳೆಯ ಚಿತ್ರಗೀತೆಗಳಿರುತ್ತೆ. 11:02 ಹೊಸ ಹಾಡಿರುತ್ತೆ. ಇನ್ನು ಕಲಾಭಾರತಿಯನ್ನು ಕೇಳಬಹುದು. 11:30 ಕರೆಗೊಂದು ಹಾಡು 12:05 ಇರುತ್ತೆ. ಸಂದೇಶ ನಮಗೆ, ಸಂಗೀತ ನಿಮಗೆ. ಈ ಕಾರ್ಯಕ್ರಮ ನಾಳೆ 12:20

ಪ್ರಸಾರವಾಗಲಿದೆ. ಚಿತ್ರತಾನ ಇರುತ್ತೆ, ಒಂದೇ ಚಿತ್ರದ ಗೀತೆಗಳು 2:45 3:00 ಪರಿಮಳ ಕಾರ್ಯಕ್ರಮನ ಕೇಳಬಹುದು 4-5 ಗಂಟೆವರೆಗೂ. ನಾಳೆ ಸಂಜೆ 5:02 to 8:00 ಸೇಫ್ ಡ್ರೈವ್ ಇರುತ್ತೆ. ಸೇಫ್ ಡ್ರೈವ್ನಲ್ಲಿ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳು, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಇರುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಇರುತ್ತೆ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ ಆಶಿ ಹಾಳವರದು ಸಮಗ್ರ ನಿರ್ವಹಣೆ ಮಾಡಿದ್ದಾರೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ ಅವರು. 6:02 ಗಾನಭಜನ ಇರುತ್ತೆ. ಕಗ್ಗದ ಸಿರಿ ಬಸವರಾಜ್ ಸಾದರ್ ಅವರ ಪರಿಕಲ್ಪನೆ ಮತ್ತು ವಾಚನದಲ್ಲಿ, ಎಂ ಶಿವರಾಮ್ ಅವರ ನಿರ್ಮಾಣದಲ್ಲಿ ಇರೋ ಕಗ್ಗದ ಸಿರಿನ ಕೇಳಬಹುದು ನಾಳೆ ರಾತ್ರಿ 7:22. ವಾಣಿ ಹರಿಕೃಷ್ಣ ಅವರ ಬೆಳ್ಳಿ ಬದುಕು ಕಾರ್ಯಕ್ರಮ ನಾಳೆ ರಾತ್ರಿ 8:02 ಇರುತ್ತೆ 9:00. 9:15 ಹಿಂದಿಯ ಮಧುರ ಚಿತ್ರಗೀತೆಗಳು, ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ನಾಳೆ ರಾತ್ರಿ 10:02. ಇದಾಗಿತ್ತು ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ.

ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಶುಭ ಸಂಜೆ ಹಾಗೂ ಸಂಜೆಯ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಮಯ ಆಗಲೇ 5:09 ಆಗಿದೆ. ಬನ್ನಿ ಕೇಳೋಣ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮನ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಳೆಯ ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಕೇಳೋಣ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಳೆಯ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ? ಬನ್ನೀಗ ಕೇಳೋಣ ಖೈದಿ ಚಿತ್ರದ ಒಂದು ಹಾಡು. ಪಿ ಸುಶೀಲಾ ಅವರು ಮತ್ತು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಚಕ್ರವರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ.

ಮದುವೆ ಮಾಡು ತಮಾಷೆ ನೋಡು ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ರು, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ವಿಜಯ ಆನಂದ್ ಅವರ ಸಂಗೀತದಲ್ಲಿ. ಇದಕ್ಕೂ ಮುಂಚೆ ನೀವು ಕೇಳಿದಂತಹ ಹಾಡು ಮೃಗಾಲಯ ಚಿತ್ರದ್ದು, ಶೀರ್ಷಿಕೆ ಗೀತನ ಕೇಳಿದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಅವರು ಹಾಡಿದರು. ಚಿವುದೇಶಂಕರ್ ಅವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಬನ್ನಿ ಈಗ ಕೇಳೋಣ ಆನಂದ ಭಾಷ್ಪ ಚಿತ್ರದ ಹಾಡನ್ನು. ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿದೆ.

0: ಬನ್ನೀಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ. ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ನಮ್ಮ ಸ್ನೇಹಿತರಿಗೆ ಏನೋ ಒಂದು ಅರ್ಜೆಂಟ್ ಕೇಳಿದ್ರು ಅಂತ ಹೇಳಿ ಸಾಲ ನೀಡಿರ್ತೀವಿ, ಅದು ಹೆಂಗೆ ಅಂದ್ರೆ ಬಾಯಿ ಮಾತಲ್ಲಿ, ಯಾಕಂದ್ರೆ ಸ್ನೇಹಿತರ ವಿಷಯದಲ್ಲಿ ನಾವು ಡಾಕ್ಯುಮೆಂಟ್ ಇತ್ಯಾದಿ ಎಲ್ಲ ಮಾಡಕ್ಕಾಗಲ್ಲ, ಆದ್ರೆ ಕೊಡ್ತೇನೆ ಅಂತ ಹೇಳಿರ್ತಾರೆ ಅವರು ಕೊಡಕ್ಕಾಗಲ್ಲ. ಈಗ ಹಣ ಹಿಂಪಡಿಬೇಕು ಅಂತಂದ್ರೆ ಏನ್ ಮಾಡಬೇಕು, ಅದಕ್ಕೆ ಪರಿಹಾರ ಏನಾದರೂ ಇದೆಯಾ ಅಂತ ಅನ್ನೋದು ನಾವು ತಿಳ್ಕೊಳ್ಬೇಕಾಗಿದೆ.
3: ಎಸ್ ಸರ್. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಂತ ಹೇಳ್ತೀವಿ, 1872. ಅದರ ಪ್ರಕಾರ ಬಾಯಿ ಮಾತಿನ ಒಪ್ಪಂದ ಕೂಡ ಕಾನೂನುಬದ್ಧವಾದ ಒಪ್ಪಂದ, ಬರವಣಿಗೆಯಲ್ಲಿ ಇರಬೇಕು ಅಂತೇನಿಲ್ಲ. ಆದ್ರೆ ಅದನ್ನ ಸಾಬೀತು ಮಾಡುವುದು ಒಂದ್ ಸ್ವಲ್ಪ ಕಷ್ಟ ಸರ್. ನಮ್ಗೆ ದಾಖಲೆಗಳು ಸಾಕ್ಷಿ

0: ಸಾಕ್ಷಿಗಳು ಬೇಕಾಗ್ತವೆ ಸರ್. ನೀವೀಗ ಹಣ ಬೇಡಿರ್ತೀರಿ, ಅದ್ರ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ಟ್ರಾನ್ಸ್ಫರ್ ಮಾಡಿರ್ತೀರಿ, ಅಥವಾ UPI ದಾಖಲೆ ಇರುತ್ತೆ ಅದನ್ನ ಸಂಗ್ರಹಿಸಿ ವಾಟ್ಸಪ್ ಅಲ್ಲಿ SMS ಅಲ್ಲಿ ಸಾಲದ ಬಗ್ಗೆ ಮಾತಾಡಿರ್ತೀರ ನಿಮ್ಮ ಫ್ರೆಂಡ್ಸ್ ಜೊತೆ, ಅದನ್ನ ನೀವು ದಾಖಲೆಯನ್ನ ಸಂಗ್ರಹಿಸಿ, ಅಥವಾ ಸಾಲ ನೀಡುವಾಗ ಅಲ್ಲಿ ಯಾರಾದ್ರೂ ಸಾಕ್ಷಿದಾರರು ಅಂತ ಇರ್ತಾರೆ ನಿಮ್ಮೊಟ್ಟಿಗೆ ಬಂದವರು, ಅವ್ರನ್ನ ಕೂಡ ನೀವು ಒಪ್ಪಿಸಿ ನನ್ನ ಜೊತೆ ಸಾಕ್ಷಿಯಾಗಿ ಅಂತ ಬನ್ನಿ ಅಂತ ಹೇಳ್ತಾರೆ. ಅಥವಾ ಯಾವುದೇ ರೀತಿ ಹಣ ನಾನು ಕೊಡುತ್ತೇನೆ ಅಂತ ಅವರು ಒಪ್ಕೊಂಡಿರ್ತಾರೆ, ಯಾವುದೋ ಒಂದು ದಾಖಲೆಯಲ್ಲಿ ಒಪ್ಕೊಂಡಿರ್ತಾರೆ, ಆ ದಾಖಲೆಗಳನ್ನ ನೀವು ಸಂಗ್ರಹಿಸಿದ್ರೆ ನಿಮಗೆ ಹಣ ವಾಪಸ್ಸು ಬರಬಹುದು.
1: ಸಿಗುತ್ತಲ್ಲ, ಸಾಮಾನ್ಯ ನೋಡಿ, ನೀವು ಎಲ್ಲೋ ಒಂದ್ ಕಡೆ ಪ್ರಸ್ತಾಪ ಮಾಡಿರ್ತೀವಿ, ಇಂಥವರಿಂದ ನಾನು ಹಣ ಇಸ್ಕೊಂಡೆ, ನನಗೆ ಕೊಟ್ಟರು ಅವರು, ಬಹಳ ಉಪಕಾರ ಆಯಿತು ಅಂತ ಅಂದಿರ್ತಾರೆ. ಇನ್ನೊಂದು ಎಲ್ಲೋ ಒಂದ್ ಕಡೆ ಇಲ್ಲ ವಾಪಸ್ ಕೊಡಬೇಕಾಗಿದೆ, ಕೊಡಕ್ ಆಗ್ತಿಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿನೂ ಅಂದಿರ್ತಾರೆ. ಆ ರೀತಿ ವಾಯ್ಸ್ ಕಾಲ್ಗಳು ಆಗಿರ್ಬೋದು ಅಥವಾ ಮೆಸೇಜ್ಗಳಾಗಿರ್ಬೋದು ಇತ್ಯಾದಿ ಏನಾದಿದ್ರೆ ಅದನ್ನು ಕೂಡ ಅವರು ಸಾಕ್ಷ್ಯವನ್ನಾಗಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕನ್ಸುತ್ತೆ. ಏನ್ ಮಾಡಬೇಕು ಈಗ, ಹಣ ವಾಪಸ್ ಪಡಿಲೇಬೇಕಾಗಿದೆ, ಮುಂದಿನ ಕ್ರಮ ಏನು?
0: ನಾನು ಹೇಳಿದಾಗೆ ಸಾಕ್ಷಿಗಳನ್ನೆಲ್ಲ ನೀವು ದಾಖಲು ಮಾಡಿ ಮೊದಲು ಲಾಯರ್ ಮುಖಾಂತರ ಒಂದು ಲೀಗಲ್ ನೋಟಿಸ್ ಅನ್ನ ಕಳಿಸಬಹುದು. ಅನೇಕ ಬಾರಿ ಬರೀ ಲೀಗಲ್ ನೋಟಿಸ್ ಕಳಿಸಿದ ಮೇಲೆ ಹಣ ವಾಪಸ್ ಬಂದಿರೋ ಕೆಲವೊಂದು ಎಕ್ಸಾಂಪಲ್ಸ್ ಗಳಿವೆ. ಹಣ ವಾಪಸ್ ಮಾಡದೇ ಇದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಹೋಗಿ ಮನಿ ರಿಕವರಿ ಸೂಟ್ ಅಂತ ದಾಖಲಿಸಬಹುದು. ಇದು ನಿಮ್ಮ ಲಾಯರ್ ಮುಖಾಂತರ ಮಾಡಬಹುದು, ಅಥವಾ ಅವರೇನಾದ್ರೂ ನಾನು ಚೆಕ್ ಮುಖಾಂತರ ಕೊಡ್ತೀನಿ ಅಂತ ಈ ಹಿಂದೆ ಏನಾದರೂ ನಿಮಗೆ ಪ್ರಾಮಿಸ್ ಮಾಡಿ ಚೆಕ್ ಅನ್ನ ಕೊಟ್ಟಿದ್ರೆ ಆ ಚೆಕ್ ಬೌನ್ಸ್ ಆಗಿದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂತ ಸಾಮಾನ್ಯವಾಗಿ 138 ಕೇಸಸ್ ಅಂತ ಕರಿತೀವಿ ನಾವು, ಎನ್ನ ಆಕ್ಟ್ ಅಡಿಯಲ್ಲಿ ನಾವು ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಬಹುದು. ಇದು ತ್ವರಿತದಲ್ಲಿ ಪರಿಹಾರ ಸಿಗುತ್ತದೆ.
1: ಏನಾದರೂ ಮಾಡಿ ನಮ್ಮ ಹಣ ನಾವು ವಾಪಸ್ ಪಡಿಬೇಕು ಅಂತ ಪ್ರಯತ್ನದಲ್ಲಿ ಇದ್ದೇ ಇರ್ತೀವಿ, ಆದರೂ ಕೂಡ ಕಟ್ಟ ಕಡೆಯಲ್ಲಿ ಏನು ಒಂದು ಸಲಹೆಯನ್ನ ತಾವು ಕೊಡಬಲ್ಲರಿ?
0: ಎಷ್ಟೇ ಆತ್ಮೀಯರಾಗಿದ್ದರೂ ಹಣ ನೀಡುವಾಗ ಒಂದು ಸರಳವಾಗಿ ಲಿಖಿತದಲ್ಲಿ ಒಂದು ಏನಾದರೂ ಬರವಣಿಗೆಯಲ್ಲಿ ತಗೋಬೇಕು, ಪ್ರಾಮಿಸರಿ ನೋಟ್ ಅಂತ ಹೇಳ್ತೀವಿ ನಾವು, ಅದೊಂದಾದ್ರೂ ದಾಖಲೆಯನ್ನ ನೀವು ಇಟ್ಕೊಂಡ್ರೆ ನಿಮಗೆ ಹಣ ಕೋರ್ಟಿನಿಂದ ಪಡೆಯಲು ಸುಲಭವಾಗುತ್ತೆ.
1: ಅಕಸ್ಮಾತ್ ಈಗ ಯಾರಾದ್ರೂ ಇದಕ್ಕಿದ್ದಂಗೆ ಮರಣ ಸಂಭವಿಸಿದ್ರೆ, ಆಮೇಲೆ ಮನೆ ಸದಸ್ಯರ ಜೊತೆಗೆ ನಾನು ಹಿಂಗೆ ಹಣ ಕೊಟ್ಟಿದ್ದೆ ಅಂತ ಹೇಳಿ ಹೇಳಕ್ ಹೋದಾಗ ಏನಿದೆ ದಾಖಲೆಯಪ್ಪ, ನಮ್ಮ ಮನೆಯವರಾಗ್ಲಿ ನಮ್ಮ ಈ ವ್ಯಕ್ತಿ ನಿಮ್ಗೆ ಹಣ ಕೊಟ್ಟಿದ್ದಾರೆ ಅಂತ ಏನ್ ದಾಖಲೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕಾಗಿ ಆದರೂ ಕೂಡ ನಾವು ಆ ದಿಸೆಯಲ್ಲಿ ಇದನ್ನ ನಾವು ಇಟ್ಕೊಳ್ಬೇಕಾಗತ್ತೆ. ದಯವಿಟ್ಟು ಏನ ಭಾವಿಸ್ಕೋಬಾರ್ದು, ಒಂದು ಪ್ರಾಮಿಸರಿ ನೋಟ್ ಟೈಪ್ ಮಾಡ್ಕೊಳ್ಳೋಣ ಅಂತೇಳಿ ಅದು ಒಪ್ಪಂದದಲ್ಲಿ ಹಣವನ್ನು ಇಸ್ಕೊಂಡು ಆ ವ್ಯವಹಾರವನ್ನು ಬೇಕಾದ್ರೆ ಮುಂದುವರ್ಸ್ಕೋಬಹುದು. ಅದು ವ್ಯವಹಾರ ಅಂತಲ್ಲ, ಸ್ನೇಹಿತರ ಒಂದು ನಡುವೆ ನಡೆದಂತಹ ಆತ್ಮೀಯವಾಗಿ ಏನೋ ಇರ್ತಾರೆ, ಒಂದು ವಿಶ್ವಾಸದಲ್ಲಿ ನಡೆದಿರ್ತದೆ. ಅದಕ್ಕೆ ಪ್ರತಿಯಾಗಿ ಅವರು ಕೂಡ ಸಮಯಕ್ಕೆ ತಕ್ಕಂಗೆ ಅವರಿಗೆ ಹಣ ವಾಪಸ್ ಕೊಡಬೇಕು, ಇಲ್ಲಾಂದ್ರೆ ಅನಿವಾರ್ಯವಾಗಿ ಕಾನೂನಿನ ಮೊರೆ ಹೋಗಬೇಕಾಗತ್ತೆ. ಈ ವಿಷಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ವಿವಿಧ ಭಾರತಿ,
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ

ಒಂದೇ ರೂಪಾಯಿ ಎರಡು ಗುಣ ಚಿತ್ರದ ಹಾಡನ್ನ ಕೇಳಿದ್ರಿ. ಪಿ ಸುಶೀಲಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಈ ಹಾಡಿತ್ತು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ಸಲೀಲ್ ಚೌಧರಿ ಅವರ ಸಂಗೀತ ಇತ್ತು. ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸುಪ್ರಭಾತ ಚಿತ್ರದಿಂದ ಒಂದು ಹಾಡನ್ನು ಕೇಳೋಣ. ಚಿವುದೇಶಂಕರ್ ಅವರು ಹಾಡನ್ನು ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರು ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಇಲ್ಲಿ ನಮ್ಮ ನಾಯಕ ನಾಯಕಿಯರ ಆಸೆಯ ಹೂವು ಕರಗಿ ನೀರಾಗಿದ್ರೆ ಇಲ್ಲಿ ನಮ್ಮ ಹುಡುಗಿಯ ಇಷ್ಟವಾದ ಹೂ ಬಣ್ಣ ತುಂಬಿ ಆಕೆಯ ಕಣ್ಣನ್ನು ತುಂಬಿದೆ. ಏನು ಹೇಳ್ತಾಳೆ ಬನ್ನಿ ನೋಡೋಣ. ಇಂದಿನ ಹಳೆಯ ಚಿತ್ರಗೀತೆಗಳ ಕೊನೆಯ ಗೀತೆ ನಿಮಗಾಗಿ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದಂತಹ ಗೀತೆ ಇದಾಗಿತ್ತು. ಬಾಡದು ಹೂ ಚಿತ್ರದ್ದು ಚಿವದೇಶಂಕರ್ ಅವರ ಸಾಹಿತ್ಯ, ಅಶ್ವಥ್ ವೈದ್ಯ ಅವರ ಸಂಗೀತ ಈ ಹಾಡಿಗಿತ್ತು. ಇಲ್ಲಿಗೆ ಇಂದಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಾಗುತ್ತೆ. ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಕಾರ್ಯಕ್ರಮ ಕೇಳಿದ, ಸಂದೇಶ ಕಳಿಸಿದ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೊಲ್ಲಿಯಲ್ಲಿ ತೈಲ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ ಮೂವರು ಭಾರತೀಯ ನಾವಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರೊಂದಿಗೆ ಮಾತನಾಡಿ, ವಾಣಿಜ್ಯ ಸಾಗಣೆಯ ವಿರುದ್ಧ ಇಂತಹ ಮಾರಕ ಕ್ರಮಗಳು ಸಮರ್ಥನೀಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 470 ದಿನಗಳಿಂದ ಅನ್ನದಾತರು ನಡೆಸುತ್ತಿರುವ ಹೋರಾಟ ಕಣ್ಣೀರು ಮತ್ತು ಆಕ್ರೋಶವನ್ನು ಲೆಕ್ಕಿಸದೆ ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ 499 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕಬಳಿಸಲು ಅಂತಿಮ ಅಧಿಸೂಚನೆ ಹೊರಡಿಸಿರುವುದು ರಾಜ್ಯ ಸರ್ಕಾರದ ನಿಜಬಣ್ಣ ಬಯಲು ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ದೂರಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯ ಒಟ್ಟು 7,75,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಗಾಗಿ ತಯಾರು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಜಿಲ್ಲೆಯಲ್ಲಿ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜಗಳನ್ನು ಜಿಲ್ಲೆಯ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಮಾಡಲಾಗಿದೆ ಎಂದು ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ಹೇಳಿದ್ದಾರೆ. ಮೂಲಸೌಕರ್ಯ ಅಭಿವೃದ್ಧಿ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಾಲಯ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ದತಿಗಳ ಅಭಿವೃದ್ದಿಗೆ ಶ್ರಮವಹಿಸುತ್ತಿದ್ದು ಇದೇ ಉದ್ದೇಶಕ್ಕಾಗಿ ಗುಜರಾತ್ನ ಜಾಮ್ನಗರದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಸಹಯೋಗದೊಂದಿಗೆ ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಸ್ಥಾಪಿಸಲಾಗುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ದಾವಣಗೆರೆಯಲ್ಲಿಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ವರ್ಷದ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಭಕ್ರು ಸಾಂಕೇತಿಕವಾಗಿ ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಿದರು. ಆಸ್ಟ್ರೇಲಿಯನ್ ಓಪನ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಭಿಯಾನ ಇಂದು ಅಂತ್ಯಗೊಂಡಿದೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಮಹಿಳೆಯರ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಸೋತು ಪಂದ್ಯಾವಳಿಯಿಂದ ಹೊರನಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಗಾನ ಭಜನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ನೋಡಿ, ನೀವು ಒಂದು ವೇಳೆ ಭೂತಯ್ಯನ ಮಗ ಅಯ್ಯು ಚಿತ್ರ ನೋಡಿದರೆ ಲೋಕನಾಥ್ ಅಂದ ತಕ್ಷಣ ನಿಮಗೆ ಏನು ಜ್ಞಾಪಕ ಬರುತ್ತೆ ಹೇಳಿ? ಲೋಕನಾಥ್ ಅಂದ ತಕ್ಷಣ ಆ ಚಿತ್ರದಲ್ಲಿ ಅವರ ಪಾತ್ರ, ಅದರಲ್ಲಿ ಅವರು ಉಪ್ಪಿನಕಾಯಿಯ ಪ್ರಿಯ. ಹೌದು, ಯಾಕೆ ಭೂತಯ್ಯ ನಮಗ ಅಯ್ಯು ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನೋಡೋದಾದರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪ್ಪಿನಕಾಯಿಯ ಬಗ್ಗೆ ಒಂದಿಷ್ಟು ಮಾತು, ಹೆಚ್ಚು ಹಾಡುಗಳು ನಿಮಗಾಗಿ ಪ್ರಸಾರ ಆಗಲಿದೆ. ನೋಡಿ, ಕ್ರಿಸ್ತಪೂರ್ವ ಶಕೆಯಿಂದಲೂ ಸಹ ಭಾರತದಲ್ಲಿ ಉಪ್ಪಿನಕಾಯಿಯ ಇತಿಹಾಸ ಇದೆ. ಈ ಉಪ್ಪುರುವ ಕಲೆಯನ್ನು ಮನುಷ್ಯ ಕಲಿತ ನಂತರ ಆಹಾರ ಅಭ್ಯಾಸನ ವಿಭಿನ್ನ ಪ್ರಯೋಗಗಳಿಗೆ ಅದು ಅವನು ಒಡ್ಕೋತಾನೆ, ವಿಭಿನ್ನ ಪ್ರಯೋಗಗಳನ್ನು ಮಾಡ್ತಾನೆ. ಮಾಂಸದ ತುಣುಕುಗಳಿಗೆ ಉಪ್ಪನ್ನು ಸವರಿ ತಂದೂರಿನಂತೆ ಬೇಯಿಸಿ ಕಾಪಿಡ್ತಾ ಇದ್ದಂತಹ ಮಾನವ ಮಾವಿನಕಾಯಿ, ನಿಂಬೆಕಾಯಿಗಳಿಗೂ ಇದೇ ವಿಧಾನನ ಅನುಸರಿಸ್ದ. ಅಲ್ಲಿಂದನೇ ಊಟಕ್ಕೆ ಮೊದಲು ಉಪ್ಪಿನಕಾಯಿಯ ಪರಿಚಯ ಆಯಿತು.

ಅಷ್ಟಿಲ್ಲದೆ ಹೇಳ್ತಾರೆ ಅಗ್ಗಾದೆ, ದೊಡ್ಡವ್ರ ಮನೆ ನೋಟ ಚಂದ, ಬಡವ್ರ ಮನೆ ಊಟ ಚಂದ ಅಂತ. ಸೂರಪ್ಪ ಚಿತ್ರದ ಹಾಡಿದಾಗಿತ್ತು. ರಾಜೇಶ್ ಮತ್ತು ಚಿತ್ರ ಅವರು ಹಾಡಿದ್ರು, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ. ನೋಡಿ, ಹಿಂದೊಂದು ಕಾಲ ಇತ್ತು, ಭರಣಿಯೊಳಗೆ ಉಪ್ಪಿನಕಾಯಿ ಭರಣಿ ಇರದ ಮನೆಯೇ ಇರ್ತಿರಲಿಲ್ಲ. ಈಗ ಬಾಟಲಿಗಳು ಆ ಜಾಗನ ಆ ಜಾಗದಲ್ಲಿ ಬಂದಿದೆ. ಬಿಳಿ ಹಾಗೂ ಮತ್ತೆ ತಿಳಿ ಹಳದಿ ಭರಣಿಗೆ ಕೆಂಬಣ್ಣದ ಅಂಗವಸ್ತ್ರನ ಕಟ್ಟಿ ಮುಚ್ಚಿಡ್ತಾ ಇದ್ರು ಉಪ್ಪಿನಕಾಯಿ ಮಾಡೋಕ್ಕೆ. ಒಂದಿಷ್ಟು ಗಾಳಿ ಆಡಬಾರ್ದು, ಹಾಗೆ ತೇವ ತಾಕಬಾರ್ದು ಅಂತ ಕಾಪಿಡುವಂತಹ ವಿಧಾನ ಇದಾಗಿತ್ತು. ನಮ್ಮಲ್ಲಿ ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂತ ಹೇಳಿ ಒಂದು ಅದರ ಪ್ರಾಮುಖ್ಯನ ಒಂದೇ ಒಂದು ಸಾಲಿನಲ್ಲಿ ತಿಳಿಸ್ತಾರೆ. ಇದು ಹಸಿವು ಕಾರಕನೂ ಹೌದು, ರುಚಿಕಾರಕನೂ ಹೌದು. ಎಲೆಗೆ ಬರುವ ಉಪ್ಪಿನಕಾಯಿ ಹೊಡೆತ ತಿಂದಷ್ಟು ಸ್ವಾದಿಷ್ಟವಾಗುತ್ತೆ. ಈ ಉಪ್ಪಿನಕಾಯಿಯಿಂದ ಬದುಕಿನ ಹಲವಾರು ಪಾಠಗಳನ್ನು ನಾವು ಕಲಿಬೋದು. ಹೇಳ್ತಾರೆ, ಒಂದು ಹಿಂದಿನಲ್ಲಿ ಒಂದು ದೋಹೆ ಇದೆ, ಅದರ ಕನ್ನಡ ಅರ್ಥ ಹೀಗಿದೆ: ಬಿಸಿಲು ಅದೆಷ್ಟು ಉಂಡ್ರೇನು, ಅದೆಷ್ಟು ಹೊಡೆತ ತಿಂದ್ರೇನು, ವರ್ಷವಿಡೀ ಸಂಯಮ ತೋರಿದ್ರೇನೆ ಆಗೋದು ಆಚಾರ್ ಅಂತ. ಹೌದು, ಆಚಾರ್ ಅಂದರೆ ಉಪ್ಪಿನಕಾಯಿ ಅಂತ ಒಂದು ಅರ್ಥ ಇದೆ. ಆಚಾರ ಆಗುವ ಆಚಾರಗಳು ಅದೆಷ್ಟಿದೆ ಅಂದರೆ, ಭೌಗೋಳಿಕವಾಗಿ ಅದರ ರುಚಿ ಸ್ವರೂಪ ಎಲ್ಲ ಬದಲಾಗುತ್ತಾ ಹೋಗುತ್ತೆ. ನಾವೆಲ್ಲ ನೋಡೋಣ ಇಂದಿನ ಕಾರ್ಯಕ್ರಮದಲ್ಲಿ. ಜೊತೆ ಜೊತೆಗೆ ಇಂಪಾದ ಹಾಡುಗಳು ನಿಮಗಾಗಿ.

ಕಿರಿಕ್ಪಾಟಿ ಚಿತ್ರದ ಹಾಡಿದಾಗಿತ್ತು. ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರು ಹಾಡಿದರು. ಧನಂಜಯ್ ರಂಜನ್ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತದಲ್ಲಿ. ಉಪ್ಪಿನಕಾಯಿ ಬಗ್ಗೆ ಮಾತಾಡ್ತಾ ಇದ್ವಿ ನೋಡಿ. ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಹಾರಾಷ್ಟ್ರದ ಪ್ರಭಾವ ಹೆಚ್ಚಾಗಿರೋದ್ರಿಂದ ಸಾಸಿವೆ ಹುಡಿಯಷ್ಟೇ ಹಾಕಿದ ಹಳದಿ ಉಪ್ಪಿನಕಾಯಿ, ಎಲ್ಲ ಮಸಾಲೆ ಉಂಡ ಕೆಂಬಣ್ಣದ ಉಪ್ಪಿನಕಾಯಿ, ಹಾಗೆ ತೆಲಂಗಾಣದ ಛಾಯೆ ಇರುವಂತಹ ಶುಂಠಿ ಬೆಳ್ಳುಳ್ಳಿಯ ಉಪ್ಪಿನಕಾಯಿಯೂ ಸಿಗುತ್ತೆ. ಉಪ್ಪಿನಕಾಯಿ ಅಂದ ತಕ್ಷಣ ನಮ್ಮ ನಾಲಿಗೆಯ ರುಚಿ ಮೊಗ್ಗುಗಳು ಅರಳಿ ಲಾಲಾರಸದ ಕಾರಂಜಿನೇ ಚಿಮಿಸುತ್ತೆ. ಅದು ಉಪ್ಪಿನಕಾಯಿಯ ಗೊತ್ತು ಗಮ್ಮತ್ತು.

ಅಧ್ಯಕ್ಷ ಚಿತ್ರದ ಹಾಡನ್ನ ಕೇಳಿದ್ರಿ. ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿದ್ರು. ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಈ ಹಾಡಿಗಿತ್ತು. ಉಪ್ಪಿನಕಾಯಿ ಬಗ್ಗೆ ಮಾತಾಡ್ತಾ ಇದ್ವಿ, ಎಲ್ಲರ ಬಾಯಲ್ಲೂ ನೀರಂತೂ ಬರ್ತಾ ಇದೆ. ಯಾಕಂದ್ರೆ ಉಪ್ಪಿನಕಾಯಿಯ ಮೋಡಿನೇ ಅಂಥದ್ದು ನೋಡಿ. ಮಾವಿನಕಾಯಿ ಚೂರುಗಳನ್ನ ತೊಳ್ಕೊಂಡು ಒಣಗಿ ಹಾಕ್ತಾರೆ, ಇದರ ಮೇಲೊಂದು ಬಿಳಿ ಪಂಚೆಯನ್ನೋ ಅಥವಾ ಪಾರದರ್ಶಕವಾದ ತೆಳುವಾದ ಸೀರೆಯನ್ನು ಮುಚ್ಚುತ್ತಾರೆ. ಗಾಳಿಗೆ ಮತ್ತು ಈ ಧೂಳಿನ ಕಣಗಳು ಬರಬಾರ್ದಲ್ವಾ, ಹಾಗಾಗಿ ನೀರಿನ ತೇವಾಂಶ ಹೀರಿಕೊಳ್ಳೋವರೆಗೂ ಈ ಪಂಚೆಯ ಮೇಲೆ ಮಲ್ಕೊಂಡಿರುತ್ತೆ ಹಾಯಾಗಿ ಆ ಕಾಯಿಗಳು. ಇವು ಒಣಗೋದ್ರಲ್ಲಿ ಮನೆಯಲ್ಲಿ ಉಪ್ಪು, ಅರಿಶಿನ, ಮೆಂತ್ಯ, ಸಾಸಿವೆ, ಜೀರಿಗೆ, ಮೆಣಸುಕಾಳು ಹೀಗೆ ಇನ್ನಿತರ ಮಸಾಲೆನ ಅರ್ದಿಟ್ಕೋತಾರೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಇದಕ್ಕಂತಾನೆ ಜವಾರಿ ಬೆಳ್ಳುಳ್ಳಿಯನ್ನು ಸುಲಿದಿಡ್ತಾರೆ, ಹಸಿ ಶುಂಠಿಯನ್ನು ತುರಿದಿಟ್ಕೋತಾರೆ. ಆವಕಾಯಿ ಅಂತ ಕೂಡ ಅಲ್ಲಿ ಕರೀತಾರೆ. ಉಪ್ಪಿನಕಾಯಿನ ಆವಕಾಯಿ ಅಂತಾರೆ, ಹಾಗೆ ಆಚಾರ್ ಅಂತಾರೆ, ಚುಂಡೋ ಅಂತಾರೆ, ಅಮೋರ್ ತೊಕ್ಕು ಮತ್ತು ಮಿಷ್ಠಿ ಅಂತ ಬಂಗಾಳಿಲೂ ಕರೀತಾರಂತೆ. ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಆಚಾರ್ ಅಂತಲೂ, ಹಿಂದಿ ಭಾಷೆ ಥರನೇ ಇರೋ ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ಆಚಾರ್ ಅಂತಲೇ ಇದನ್ನು ಕರೀತಾರೆ. ಉಪ್ಪಿನಕಾಯಿ ಅಂದ ತಕ್ಷಣ ನಮ್ಮ ಕೇಳುಗರು ಎಷ್ಟು ಸಂದೇಶನ ಕಳಿಸ್ತಾ ಇದ್ದಾರೆ ಅಂದರೆ ನಮ್ಮ ಇನ್ಬಾಕ್ಸ್ ಪೂರ್ತಿ ಆಗೋಗಿದೆ. ನಾಗರತ್ನ ಅವರು ಹೇಳ್ತಾ ಇದ್ದಾರೆ, ರಾಜಾಜಿನಗರದಿಂದ, ನಮ್ಮ ಬಾಯಲ್ಲೇ ನೀರು ಬರ್ತಾ ಇದೆ, ನಮ್ಮ ಅಕ್ಕ ರುಕ್ಮಿಣಿ ಉಪ್ಪಿನಕಾಯಿ ಸ್ಪೆಷಲಿಸ್ಟ್, ಅವರು ನಿಂಬೆ, ಹೇರಳೆಕಾಯಿ, ಮಾವಿನಕಾಯಿ, ಹಾಗಲಕಾಯಿ, ನೆಲ್ಲಿಕಾಯಿ, ಉಪ್ಪಿನಕಾಯಿ ಸೂಪರಾಗಿ ಹಾಕ್ತಾರೆ. ಸ್ಟಾರ್ ಫ್ರೂಟ್ ಪಿಕಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ.

ಆಸಕ್ತಿ ಹೇಳಿದ್ದೀರಾ, ನಮಗೊಂದು ರೆಸಿಪಿನೂ ಕಳಿಸ್ಬೇಕಲ್ವಾ? ಅಂದರೆ ನೀವು ಪ್ರಯತ್ನ ಮಾಡಿ ಅದು ಚೆನ್ನಾಗಿ ಬಂದಿದ್ರೆ ಮಾತ್ರ ಅಂಥ ಒಂದು ಪಾಕವಿಧಾನನ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ಇನ್ನು ಉಮೇಶ್ ಅವರು ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ, ನಮ್ಮ ಬಾಲ್ಯದಲ್ಲಿ ಹಳ್ಳಿಯಲ್ಲಿದ್ದಾಗ ನಮ್ಮ ತಾಯಿಯವರು ಮಾವಿನಕಾಯಿ ನಿಂಬೆಹಣ್ಣು ಜೊತೆ ಕೆಲವು ಅಪರೂಪದ ತರಕಾರಿಗಳನ್ನು ಬಳಸ್ಕೊಂಡು ಉಪ್ಪಿನಕಾಯಿನ ತಯಾರಿಸ್ತಾ ಇದ್ರು. ಅಂದು ಸವಿಯತ್ತೆದ್ದ ನೆನಪು ಈಗ ಬರೀ ಬಾಯಲ್ಲಿ ಚಪ್ಪರಿಸೋ ಹಾಗಾಯಿತು ಅಂತ ತಮ್ಮ ಬಾಲ್ಯದ ನೆನಪನ್ನು ಮಾಡಿಕೊಂಡಿದ್ದಾರೆ. ಇನ್ನು ವಾಣಿಶ್ರೀಯವರು ಧಾರವಾಡದಿಂದ ಹೇಳ್ತಾ ಇದ್ದಾರೆ, ಮರಾಠಿಯಲ್ಲಿ ಉಪ್ಪಿನಕಾಯಿಗೆ ಲೋಂಚ ಅಂತ ಕರೀತಾರೆ, ಹಿಂದಿಯಲ್ಲಿ ಆಚಾರ್, ತೆಲುಗಿನಲ್ಲಿ ಊರುಗಾಯಿ, ಹೀಗೆ ವಿಧ ವಿಧ ರೀತಿಯಲ್ಲಿ ನೀರು ಉರಿಸುವಂತಹ ಉಪ್ಪಿನಕಾಯಿಗಳ ಜೊತೆಗೆ ಹಾಡುಗಳು ಇಷ್ಟ ಆಯಿತು ಅಂತ ಸಂದೇಶನ ಕಳಿಸ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿ ಯಾವ ವಿಶೇಷವಾದ ಉಪ್ಪಿನಕಾಯಿನ ನೀವು ತಯಾರಿಸ್ತೀರಾ? ಅಂಗಡಿಯಿಂದ ತರೋದಲ್ಲ, ನೀವೇ ಅಥವಾ ನೀವು ನಿಮ್ಮ ಮನೆಯ ಹಿರಿಯರು ಅಥವಾ ಯಾರಾದರೂ ಯಾವ ವಿಶೇಷ ಉಪ್ಪಿನಕಾಯಿನ ತಯಾರಿಸ್ತೀರಾ ಅಂತ ನಮಗೆ ತಿಳಿಸಿ. ಯಾಕಂದರೆ ಇಂದು ನಮ್ಮ ಕಾರ್ಯಕ್ರಮ ಉಪ್ಪು ಮತ್ತು ಖಾರದ ಈ ಕಾರ್ಯಕ್ರಮ.

0: ಜಾಕಿ ಚಿತ್ರದ ಹಾಡನ್ನ ಕೇಳಿದ್ರಿ. ಪುನೀತ್ ರಾಜ್ಕುಮಾರ್, ಪ್ರಿಯಾ ಹಿಮೇಶ್ ಅವರು ಹಾಡಿದ್ರು. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ.
1: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, 1,00,000 ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಉಪ್ಪಿನಕಾಯಿ ಜೊತೆ ಮಾತುಕತೆ ನಡೀತಾ ಇತ್ತು ಇಂದಿನ ಕಾರ್ಯಕ್ರಮದಲ್ಲಿ. ಆಚಾರ್ ಅಂತ ಹೇಳ್ತಾರೆ ಅಂತಾಗಲೇ ಹೇಳಿದೆ. ಇದು ಈ ಪದದ ಮೂಲ ಪರ್ಷಿಯನ್ ಭಾಷೆದಂತೆ. 4,000 ವರ್ಷಗಳಿಂದಲೂ ಭಾರತದ ಇತಿಹಾಸದಲ್ಲಿ ಆಚಾರ್ ಇದರ ಉಲ್ಲೇಖ ಇದೆ.

ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿಯೂ ಸಹ ಇದೆಯಂತೆ, ಎಲ್ಲಿದ್ರೇನು ಇರ್ದಿದ್ರೇನು ಈ ಉಪ್ಪಿರಿದ ಈ ಹುಳಿಯೊಗರು ಖಾರನ ಸವಿಯುವಾಗ ಇದೆಲ್ಲ ನೆನಪಿರುತ್ತೆ ಅಲ್ವಾ. ಇನ್ನು ರಾಜಸ್ಥಾನ ಸೀಮೆಯಲ್ಲಿ ಎಳ್ಳೆಣ್ಣೆನ, ಪಂಜಾಬ್ ಪ್ರಾಂತ್ಯದಲ್ಲಿ ಸಾಸಿವೆ ಎಣ್ಣೆನ ಮತ್ತೆ ಉಣ್ಣುವ ಉಂಡು ಅದರಲ್ಲಿ ತನ್ನ ತಾಜಾತನವನ್ನು ಕಾಪಿಟ್ಟುಕೊಳ್ಳುವ ಉಪ್ಪಿನಕಾಯಿಗಳು ಬಹಳ ಪ್ರಸಿದ್ಧಿ ನೋಡಿ. ಎಣ್ಣೆಯೊಳಗೆ ಅಂದರೆ ಒಂದೇ ಒಂದು ಹೋಳು ಎಣ್ಣೆಯಲ್ಲಿ ಮುಳುಗೆದ್ದ ಒಂದು ಹೋಳು ಉಪ್ಪಿನಕಾಯಿ ಇದ್ದರೆ ಒಣ ರೊಟ್ಟಿ ಇರಲಿ ತಂಗಳನ್ನ ಇರಲಿ ರುಚಿ ಹೆಚ್ಚಿಸೋ ಗುಣ ಇದಕ್ಕೆ ಇರುತ್ತೆ ಅನ್ನತ್ತೆ ಹಿಂದಿಯಲ್ಲಿನ ಒಂದು ದೋಹೆ. ಭೂತಯ್ಯನ ಮಗ ಅಯ್ಯು ಚಿತ್ರದ ಉಪ್ಪಿನಕಾಯಿ ಪಾತ್ರವನ್ನು ನೆನಪಿಸಿಕೊಂಡಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಇನ್ನು ವಿಜಯ್ ಕುಮಾರ್ ಮುಳೆ ಶಿರಾಳಿಕೊಪ್ಪದಿಂದ ಹೇಳ್ತಾ ಇದ್ದಾರೆ, ಮಾವಿನಕಾಯಿ, ನಿಂಬೆಕಾಯಿ, ನೆಲ್ಲಿಕಾಯಿ, ಅಮಟೆಕಾಯಿ, ಮೆಣಸಿನಕಾಯಿ, ಗೋಣಿಕಾಯಿ, ಚವಳೆಕಾಯಿ, ಕವಳೆಕಾಯಿ ಹೀಗೆ ಮುಂತಾದ ಉಪ್ಪಿನಕಾಯಿಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯ ವಿಶೇಷ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅರ್ಪಿತಾ ಅವರು ಬೆಂಗಳೂರಿನಿಂದ ನಮಗೆ ಸಂದೇಶ ಕಳಿಸಿ ಒಂದು ಮಾಹಿತಿನ ನೀಡಿದ್ದಾರೆ. ನಮ್ಮ ಅಜ್ಜಿ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗ ಜಾಡಿಯಲ್ಲಿ ಅಮಟೆಕಾಯಿ ಉಪ್ಪಿನಕಾಯಿ ಹಾಕ್ತಾಯಿದ್ರು. ಜಾಡಿಯಲ್ಲಿ ಸಂಜೆ ಟೈಮ್ ಮತ್ತು ಶುಕ್ರವಾರ ಮಂಗಳವಾರ ನಾವು ಜಾಡಿಯನ್ನು ತೆಗಿತಿರಲಿಲ್ಲ, ಅದಕ್ಕೆ ಕೈ ಹಾಕ್ತಿರಲಿಲ್ಲ. ಉಪ್ಪಿನಕಾಯಿ ಜಾಡಿಗೆ ಕೈ ಹಾಕುವಾಗ ಕೈ ಕಾಲು ತೊಳೆದುಕೊಂಡು ಕೈ ಮುಗಿದು ಉಪ್ಪಿನಕಾಯಿ ತೆಗಿತಿದ್ರು ಅಂತ ಒಂದು ಒಳ್ಳೆ ಮಾಹಿತಿನ ನೀಡಿದ್ದೀರಾ, ಧನ್ಯವಾದಗಳು ಅರ್ಪಿತಾ ಅವರೇ. ಹೌದು ನೋಡಿ, ಉಪ್ಪಿನಕಾಯಿ ಹಾಕೋದು ಒಂದು ರೀತಿಯ ತಪಸ್ಸಿದ ಹಾಗೆ. ಇನ್ನೊಂದು ಹೇಳಬೇಕು, ಹೇಳಲೇಬೇಕು, ಎಲ್ರಿಗೂ ಉಪ್ಪಿನಕಾಯಿ ಹಾಕಕ್ಕೆ ಬರಲ್ಲ ಕಣ್ರಿ, ಅಡುಗೆ ಮಾಡಿಬಿಡ್ಬೋದು ಆದರೆ ಈ ಉಪ್ಪಿನಕಾಯಿ ಹಾಕೋ ಒಂದು ಕಲೆ ಇದೆಯಲ್ಲ ಕೆಲವ್ರಿಗೆ ಮಾತ್ರ ಬರುತ್ತೆ. ಮಾತುಕತೆ ಮುಂದುವರಿಯುತ್ತೆ ಈ ಗೀತೆಯ ನಂತರ.

ಹುಡುಗರು ಚಿತ್ರದ ಹಾಡನ್ನು ಕೇಳಿದ್ರಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ಸುನೀತಾ ಗೋಪುರಾಜ್ ಅವರು ಹಾಡಿದರು. ಕಾಕ್ಸ್ಟೌನ್ನಿಂದ ಗಿಳಿಯಾರು ಸದಾನಂದ ಶೆಟ್ಟಿಯವರು ಹೇಳ್ತಿದ್ದಾರೆ, ನಮ್ಮದು ಉಡುಪಿ ಜಿಲ್ಲೆ, ನಮ್ಮ ಅಮ್ಮ ಕೆತ್ತೆ ಉಪ್ಪಿನಕಾಯಿ, ಮಿಡಿ ಉಪ್ಪಿನಕಾಯಿ, ಅಪ್ಪೆ ಮಿಡಿ ಉಪ್ಪಿನಕಾಯಿ, ಹೀಗೆ ಉಪ್ಪಿನಕಾಯಿ ಮಾಡಿ ಇಡ್ತಾ ಇದ್ರು. ಆ ಉಪ್ಪಿನಕಾಯಿ ಜರಡಿ ಜೋಡಿಸಿ ಇಡುವ ಕೋಣೆನೇ ಬೇರೆ ಇರ್ತಾ ಇತ್ತು ಅಂತ. ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ಇನ್ನೂ ಸಾಕಷ್ಟು ಸಂದೇಶಗಳು ಬಂದಿದೆ, ನೋಡೋಣ. ಈಗ ವಾರ್ತೆಗಳು ಪ್ರಸಾರ ಆಗುತ್ತೆ, ಇದಾದ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ಧಿ ಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ರಾಜ್ಯದಲ್ಲಿನ ಮಳೆ, ಬೆಳೆ, ರಸಗೊಬ್ಬರ ಪೂರೈಕೆ, ಸಿಎಸ್ಆರ್ ಶಾಲೆಗಳು, ಕಾನೂನು ಸುವ್ಯವಸ್ಥೆ, ಎಸ್ಐಆರ್ ಮತ್ತಿತರ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಬಳಿಕ ಅವರು ಶಾಲಾ ಶೈಕ್ಷಣಿಕ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಭೆ ನಡೆಸಿದರು. ಬೆಂಗಳೂರಿನಲ್ಲಿ ಆಯೋಜಿಸಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತಾ ಸಮಾವೇಶವನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. ಇದೇ ವೇಳೆ ಅವರು ನಾವೀನ್ಯ ಆವಿಷ್ಕಾರಗಳನ್ನು ವೀಕ್ಷಿಸಿದರು. ಈ ವೇಳೆ ಸಿಎಸ್ಐಆರ್ ಮಹಾನಿರ್ದೇಶಕ ಡಾ ಎನ್ ಕಲೈ ಸೆಲ್ವಿ, ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್, ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಗಿರಿಧರ್ ಪರ್ವತ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ನಡೆಯುತ್ತಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ. ರಾಜ್ಯದ ಹಂತ 2 ಮತ್ತು ಹಂತ 3 ನಗರಗಳ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಹಾಗೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಸರ್ಕಾರಿ ಕಾಲೇಜುಗಳನ್ನು 50 ಅತ್ಯಾಧುನಿಕ ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ. ಕೇಂದ್ರದ ಎಐ ಮಿಷನ್ ಸಹಭಾಗಿತ್ವದಲ್ಲಿ ಜಾರಿಯಾಗುತ್ತಿರುವ ಈ ಯೋಜನೆಗೆ ಒಟ್ಟು 10 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಮೊದಲ ಹಂತದಲ್ಲಿ 23 ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾಯೋಗಿಕ ಕಲಿಕೆಗಾಗಿ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಾಲಯವು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ದತಿಗಳ ಅಭಿವೃದ್ಧಿಗೆ ವಿಶೇಷ ಶ್ರಮ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ದಾವಣಗೆರೆಯ ತಪೋವನ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ನ್ಯಾಚುರೋಪತಿ ಮತ್ತು ಯೋಗ ವಿಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದವು ಕೇವಲ ರೋಗಗಳಿಗೆ ಚಿಕಿತ್ಸೆ ನೀಡುವ ವಿಜ್ಞಾನವಲ್ಲ, ಅದೊಂದು ಆರೋಗ್ಯಕರ ಜೀವನ ಶೈಲಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಧುನಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಆರೋಗ್ಯ ಸೇವೆಗಳು ಇಂದಿನ ವೈದ್ಯಕೀಯ ಕ್ಷೇತ್ರದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಪದವಿ ಪಡೆದು ಹೊರಬರುತ್ತಿರುವ ನೂತನ ವೈದ್ಯರು ಕೇವಲ ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನಕ್ಕೆ ಸೀಮಿತವಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಪಂದ್ಯಾವಳಿಗಳು ಸುಗಮವಾಗಿ ಆಯೋಜಿಸಲು ಅಗತ್ಯವಿರುವ ಭದ್ರತೆಯ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಮುಂದಿನ ತಿಂಗಳು ಕಲಬುರಗಿಯಲ್ಲಿ ಹೊಸ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ತರಬೇತಿ ಅಕಾಡೆಮಿಯನ್ನು ಅಭಿವೃದ್ಧಿಪಡಿಸಲು ಕಲಬುರಗಿ ಜಿಲ್ಲಾಡಳಿತ ಮತ್ತು ಕೆಎಸ್ಸಿಎ ಜೊತೆ ಸಹಭಾಗಿತ್ವ ಹೊಂದಲಿವೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ನಡೆದ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಪ್ರಕರಣದ ಸಮಗ್ರ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ನೆಪದಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು ಸ್ವತಂತ್ರ ತನಿಖೆಯಿಂದ ಮಾತ್ರ ಸತ್ಯ ಹೊರಬರಲಿದೆ ಎಂದು ಹೇಳಿದ್ದಾರೆ. ಅವ್ಯವಹಾರ ನಡೆದಿರುವ ಬಗ್ಗೆ ಸರ್ಕಾರ ಸಮಗ್ರ ತನಿಖೆ ನಡೆಸುವಂತೆ ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಶುಕ್ರವಾರ ತಡರಾತ್ರಿವರೆಗೂ ಆರೋಗ್ಯ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಚಿವರ ಮುಂದೆ ಅಳಲು ತೋಡಿಕೊಂಡ ದಾದಿಯರು ಕಳೆದ 16 ವರ್ಷಗಳಿಂದ ಕೇವಲ 17,000 ರೂಪಾಯಿ ವೇತನಕ್ಕೆ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ವೇತನ ಹೆಚ್ಚಳ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮನೆ ಮನೆ ಭೇಟಿ ನೀಡಿ ಮತದಾರರಿಗೆ ಗಣತಿ ನಮೂನೆ ನೀಡುವ ಸಂದರ್ಭದಲ್ಲಿ ಮತದಾರರನ್ನು ಗುರುತಿಸುವುದು ಹಾಗೂ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ವಿಜಯ್ ಮೆಕ್ಕಳಕಿ ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ನಕಲು, ಸ್ಥಳಾಂತರಗೊಂಡ ಮೃತ ಅಥವಾ ಅನರ್ಹ ಮತದಾರರ ಬಗ್ಗೆ ಸಂಬಂಧಪಟ್ಟ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಮತಗಟ್ಟೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದಾದ್ಯಂತ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ಬೀದರ್, ಗದಗ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯ ಒಟ್ಟು 7,75,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಗಾಗಿ ತಯಾರು ಮಾಡಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ

0: ಪೂರ್ಣಿಮಾ ಆರ್ಟಿ ತಿಳಿಸಿದ್ದಾರೆ. ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ಪೌರಕಾರ್ಮಿಕರ ಅಥವಾ ನಗರಸಭೆಯ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ತಿಳಿಸಿದ್ದಾರೆ. ರಾಮನಗರ ನಗರಸಭೆ ಉಳಿತಾಯ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಲು ಸುಮಾರು 12 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಕೆಶೇಷಾದ್ರಿ ತಿಳಿಸಿದ್ದಾರೆ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ ಜಂಟಿ ಸಹಯೋಗದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆಯ ಕುರಿತು ಕ್ರಿಯಾ ಯೋಜನೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ದಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಉಪ್ಪಿನಕಾಯಿಯ ವಿಶೇಷ ಕಾರ್ಯಕ್ರಮ ಕೇಳಿಸ್ಕೊತಾ ಇದ್ದೀರಾ. ಸರಿಯಾಗ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. ಇದಾದ ನಂತರ 7:00 ಸರಿಯಾಗಿ ವಾರ್ತೆಗಳಿರುತ್ತೆ. ಮತ್ತೆ ಉಪ್ಪಿನಕಾಯಿಯ ಬಗ್ಗೆ ಮತ್ತೆ ಕಾರ್ಯಕ್ರಮ ಮುಂದುವರಿಯಲಿದೆ. ಅಷ್ಟರಲ್ಲಿ ಈಗೊಂದು ಹಾಡು ಕೇಳ್ಕೊಂಡು ಬರೋಣ. ಇನ್ನು 5 ನಿಮಿಷ ಸಮಯ ಇದೆ. ಒಂದು ಹಾಡು ನಿಮಗಾಗಿ.

0: ಜಸ್ಸಿ ಗಿಫ್ಟ್ ಅವರು ಸಂಗೀತ ನೀಡಿ ಹಾಡಿದರು, ವಸುಂಧರಾ ದಾಸ್ ಅವರು ಕೂಡ ಇವ್ರ ಜೊತೆ ಹಾಡಿದರು. ಕವಿರಾಜ್ ಅವರ ಸಾಹಿತ್ಯದಲ್ಲಿ ಈಗ ನೀವು ಕೇಳಿದಂಥ ಹಾಡು ಹುಡುಗಾಟ ಚಿತ್ರದ್ದು. ಬನ್ನೀಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭೀಮಸೇನ ರಾವ್ ರಾಯಸಂ ಅವರ ಹಾಸ್ಯ ಪಾಯಸಂ. ವಿಜಯನಗರ ಹರಪನಹಳ್ಳಿ ರಾಯಸಂ ಭೀಮಸೇನ ರಾವ್ ಅಂದರೆ ಬೀಚಿ ಅವರ ಊರು. ಡಿವಿಜಿಯವರ ಮಂಕುತಿಮ್ಮನೇ ಬೇರೆ, ಬೀಚಿಯವರ ತಿಮ್ಮನೇ ಬೇರೆ. ಜೀವನದ ಮಹತ್ವದ ಗುರಿಗಳನ್ನು ಚಾಟಿ ಏಟು ನೀಡುತ್ತಾ ಕಲಿಸಿದ ಸಾಹಿತಿ ಬೀಚಿ. ಅವರ ಭಾಷಣದ ಸ್ವರೂಪ ಹೀಗಿತ್ತು.
2: ಇನ್ನೂ ಕತ್ತಲು ಬಂದಿಲ್ಲ, ಬೆಳಗ್ಗೆ ಹೋಗುತ್ತಲಿತ್ತು. ಸಂಜೆ ವಾಕಿಂಗ್ ಮುಗಿಸಿ ಮನೆಗೆ ಬರ್ತಲಿದ್ದೆ. ನಮಸ್ಕಾರ ಸರ್, ಹಿಂದಿನ ಒಂದು ಧ್ವನಿ. ನಾನು ಪ್ರತಿ ನಮಸ್ಕಾರ ಹೇಳಿ ಹಿಂತಿರುಗಿದೆ. ಯಾರೀ ವ್ಯಕ್ತಿ? ಮುಖವೆಲ್ಲ ಗಡ್ಡ ಅಲ್ಲ, ಮುಖವೇ ಗಡ್ಡ, ಮುಖವೇ ಇಲ್ಲ, ಬರೀ ಕೂದಲು ರಾಶಿ ಮುಗ್ಗಿರಬೇಕಾದಲ್ಲಿ. ಆದರೆ ಧ್ವನಿ ಮಾತ್ರ ಸುಪರಿಚಿತ. ಆದರೆ ಯಾರೀ ವ್ಯಕ್ತಿ? ಎಷ್ಟು ಹೊತ್ತು ನೋಡುವುದು? ಕಡೆಗೆ ಬಾಯಿ ಬಿಟ್ಟು ಕೇಳಿಯೇ ಬಿಟ್ಟೆ. ಯಾರು ತಾವು? ಗಾಗಾಸಿನಕ್ಕಾಗ ಆ ಕೂದಲ ಕಾಡಿನ ಮಧ್ಯೆ ಬಿಳಿ ಹಲ್ಲು ಸಾಲು ಕಂಡಿದ್ದು. ಹೌದು, ಎಲ್ಲಿಯೋ ನೋಡಿದ್ದೇನೆ, ಆದರೆ ಗುರುತು ಮಾತ್ರ ಹತ್ತಲಿಲ್ಲ. ನಾನು ಸರ್? ನನ್ನನ್ನೇ ಮರೆತು ಬಿಟ್ರ? ಪೂಜೆ ತಬ್ಬಿಬಾದೆ. ಯಾರಿರ್ಬೋದು? ಯೋಚಿಸ್ತು ಕ್ಷಣಕಾಲ ನಿಂತೆ. ಸಾವಕಾಶವಾಗಿ ಹೇಳ್ತಿ ಈ ವ್ಯಕ್ತಿ. ನಾನು ಸರ್ ತಿಮ್ಮ, ನಿಮ್ಮ ಆತ್ಮ ಮಿತ್ರ ಮತ್ತು ನಿಮ್ಮ ಮಾನಸ ಪುತ್ರ ಅಲ್ವೇ? ನನ್ನನ್ನೇ ಮರೆತು ಬಿಟ್ರ? ತಿಮ್ಮ, ಈ ಕೂದಲು ರಾಶಿ ತಿಮ್ಮನೇ, ಇದೇನೇ ವೇಷ ಎಂದು ವಿಚಾರಿಸಿದೆ. ಹೌದು ಬಿಡಿ ಸರ್, ಯಾಕೆ ಸರ್ ಗಡ್ಡ ಬೋಳಿಸಬೇಕು? ಮರು ಪ್ರಶ್ನೆ ಹಾಕಿದ, ಹಾಗೆ ಮುಂದುವರಿಸಿದ. ಮಾರ್ಕೆಟ್ನಲ್ಲಿ ಫಾರಿನ್ ಬ್ಲೇಡೇ ದೊರೆಯುತ್ತಿಲ್ಲ, ಇಲ್ಲದಿದ್ದರೆ ಬೇಡ. ನಮ್ಮ ಇಂಡಿಯನ್ ಬ್ಲೇಡ್ ಇಲ್ವೇನಯ್ಯ? ತತ್ ಖಚಿತ ಸರ್, ಅದೆಲ್ಲ ಬ್ಲೇಡು ಅನ್ನಬೇಕು, ಫಾರಿನ್ ಬ್ಲೇಡೇ. ಅವಾಗ ಸರಿಯಾದ ಬ್ಲೇಡೇ ಇಲ್ಲ. ಹೌದೇ ಎಂದಂದೆ. ತಿಮ್ಮ ಅಸ್ಖಲಿತವಾಗ್ದಿರಿ ಶುರುವಾಯಿತು. ಫಾರಿನ್ ಬ್ಲೇಡ್ ಸಿಕ್ಕುತ್ತಿಲ್ಲ ಎಂದಾದ ಮೇಲೆ ಒಂದು ಕಂತ್ರಿ ಬ್ಲೇಡನ್ನೇ. ಕಂತ್ರಿ? ಕಂತ್ರಿ ಅಂದ್ರೆ ಏನಯ್ಯ? ಕಂಟ್ರಿ ಎಂಬುದಕ್ಕೆ ತದ್ಭವ ಕಂತ್ರಿ ಸರ್. ಇದು ತಿಮ್ಮನ ತತ್ಸಮ ತದ್ಭವಗಳ ಕಲ್ಪನೆ. ಹ್ಞೂ, ಸರಿ, ಮುಂದೇನಾಯ್ತಯ್ಯ? ಒಂದು ಕಂತ್ರಿ ಬ್ಲೇಡ್ ತಂದು ಆಮೇಲೆ ಅದರಿಂದ ಮುಖಶವರ ಆರಂಭಿಸಿದೆ. ಇನ್ನೂ ಅರ್ಧ ಕೂಡ ಆಗಿಲ್ಲ ಸರ್. ಅಷ್ಟರಲ್ಲಿಯೇ ಏನಾಯ್ತಪ್ಪ ಅಷ್ಟರಲ್ಲಿಯೇ ಎಂದು ಕಾತರದಿಂದ ಕೇಳಿದೆ. ಮೊದಲು ಮಾಡಿಕೊಂಡಿದ್ನಲ್ಲ, ಆ ಕಡೆ ಮೊದಲನೇದೆ ಮತ್ತೆ ಗಡ್ಡ ಬೆಳೆದು ನಿಂತು ಬಿಟ್ಟಿದೆ. ನಿನ್ನ ತಲೆ ನಿನ್ನನ್ನು ಮುಸುಮಿಸಿ ನಕ್ಕೆ ಅತಿಶಯೋಕ್ತಿ ಒಂದು ಅಳತೆ ಬೇಡವೆ. ನನ್ನ ಮಾತಿನ ಅರ್ಥವನ್ನೇ ಬದಲು ಮಾಡಿದ್ದೀಮ್ಮ. ಗಡ್ಡಕ್ಕೆ ಎಷ್ಟು ಕಷ್ಟವಾಯಿತು, ಇನ್ನು ತಲೆಯನ್ನು ತಡುವುದೇ. ಅದಕ್ಕೆ ಇನ್ನು ಶೌರ್ವೇ ಬಿಡ ನಿರ್ಧರಿಸಿಬಿಟ್ಟಿದ್ದೇನೆ. ಫಾರಿನ್ ಬ್ಲೇಡ್ ಬರಬೇಕು, ನಾನು ಗಡ್ಡ ಬೋಳಿಸಬೇಕು. ಇದು ನನ್ನ ಅಂತಿಮ ನಿರ್ಧಾರ. ಇವನೊಟ್ಟಿಗೆ ವಾದ ಬೇಡ ಇನ್ನು ಎಂದು ಮನದಲ್ಲಿ ಅಂದುಕೊಂಡು ಆ ವಿಷಯವನ್ನು ಅಷ್ಟಕ್ಕೆ ಕೈಬಿಟ್ಟೆ. ಇನ್ನೇನಪ್ಪ ಸಮಾಚಾರ, ಚೆನ್ನಾಗಿದೆಯಾ? ಇದ್ದೇನು ನೋಡಿ ಸ್ವಾಮಿ, ಆತ ಸತ್ತಿಲ್ಲ ಆಯಿತು ಬದುಕಿಲ್ಲ ಅಂತಾರಲ್ಲಾಗಿದ್ದೇನೆ. ಈ ಮಧ್ಯೆ ಎಲ್ಲಿ ಹೆಚ್ಚು ಹೋಗಲ್ಲ, ನಾನಾಯಿತು, ನನ್ನ ಮನೆ ಆಯಿತು ಎಂದಂದ ಸಪ್ಪಿಯಾಗಿ. ಮದುವೆ ಆಯ್ತೇನ ತಿಮ್ಮ? ಥೂ, ಬಿಡ್ತೇನೆ ಸ್ವಾಮಿ ಅಂತ ಮಾತನೇ ಎತ್ತಬೇಡಿ. ಮನೆ ಅಲ್ಲ, ಪರಪಾಟಿನಿಂದ ಅಂದೆ. ರೂಮ್ ನಾನಾಯಿತು, ನನ್ನ ರೂಮ್ ಆಯಿತು. ಬನ್ನಿ, ಇಲ್ಲೇ ಇದೆ, ಬನ್ನಿ, ನಾಲ್ಕು ಹೆಜ್ಜೆ ಬನ್ನಿ. ಹಳೆಯ ಸ್ನೇಹಿತ ಇಷ್ಟು ವಿಶ್ವಾಸದಿಂದ ಕರೆಯುತ್ತಿದ್ದಾನೆ. ಹೋಗದೇ ಇದ್ರೆ ಚೆನ್ನಾಗಿರುತ್ತೆ. ಮುಲಾಜಿ ಹೊರಟೆ. ಆಗಲಪ್ಪ ನಡೆ ಎಂದು. ಚೆನ್ನಾಗಿ ಇದೆ ಮನೆ ಅಲ್ಲ ರೂಮು. ಒಳಗಡೆ ಹೋದೊಡನೆ ದೊಡ್ಡದೊಂದು ರೆಫ್ರಿಜರೇಟರ್. ಏನಯ್ಯ ತಿಮ್ಮ, ಭಾರಿ ಫ್ರಿಜ್ ತಂದಿಟ್ಟಿದೆಯಾ? ಎಲ್ಲವೂ ನಿಮ್ಮ ಆಶೀರ್ವಾದ ಸ್ವಾಮಿ. ಮೊನ್ನೆ ತಾನೇ ಕೊಂಡುಕೊಂಡೆ, 8,000 ಕೊಟ್ಟು. 8,000? ಬೆಚ್ಚಬಿದ್ದು ಕೇಳಿದೆ. ಅಲ್ಲೋ ತಿಮ್ಮ, 2,000 ಸಿಕ್ಕುತ್ತಲ್ಲೋ? ಏನಂದ ತಿಮ್ಮ ಅದಕ್ಕೆ ತಾಚಾರವಾಗಿ ನಗುತ್ತಾ ಉತ್ತರಿಸಿದ. 2,000, 3,000 ಸಿಕ್ಕು ಕಂತ್ರಿ ಸ್ವಾಮಿ. ತಣ್ಣ ನೀರು ಕೊಡಲಿಲ್ಲ ಸ್ವಾಮಿ ಕುಡಿಲಿಕ್ಕೆ? ಕೊಡಪ್ಪ ಒಂದು ಗ್ಲಾಸು ಎಂದು ಹೇಳಿ ಅವನ ಸೂಚನೆ ಮೇರೆಗೆ ಪಕ್ಕದ ಕೋಣೆಯಲ್ಲಿ ಹೋಗಿ ಕುಳಿದೆ. 1/2 ನಿಮಿಷದಲ್ಲಿ ತಂದು ಕೈಗಿತ್ತ. ಗ್ಲಾಸನ್ನು ಮುಟ್ಟಿದರೆ ಸಾಕು, ಕೈ ಕೊರೆಯುವಂತಿತ್ತು. 1-2 ಗುಟ್ಟು ಕುಡಿದೆ. ಏನೋ ಮಣ್ಣಿನ ವಾಸನೆ. ತಣ್ಣಗಿದೆಯಾ ಸರ್ ನೀರು? ಬಹು ಆಸ್ತಿಯಿಂದ ವಿಚಾರಿಸಿದ. ತಣ್ಣಗೇನೋ ಇದೆ ಕಣಯ್ಯ, ಆದರೆ ಇದೇನು ಮಣ್ಣಿನ ವಾಸನೆ ಬರುತ್ತಲ್ಲ. ಅದೇ ಅದು ಹಾಗೆ ಮಡಿಕೆ ಹೊಸ್ತು ನೋಡಿ, ಅದಕ್ಕೆ ಮಣ್ಣಿನ ವಾಸನೆ ಬರುತ್ತೆ. ಮಡಿಕೆ ಬೆಚ್ಚಿ ಬಿದ್ದು ಕೇಳಿದೆ. ಅಲ್ಲಯ್ಯ, ನೀನು ನೀರು ಕೊಟ್ಟು ಫ್ರಿಜ್ನಿಂದ ಅಲ್ವೇ? ಹೌದು ಸ್ವಾಮಿ, ಅದೇ ಹೇಳಿದ್ನಲ್ಲ, ಫಾರಿನ್ ಫ್ರಿಜ್ಜು ಅಂತ. ಅದರಲ್ಲೇ ಹೊಸ ಮಡಿಕೆ ಇಟ್ಟಿದ್ದೇನೆ ನೀರು ಹಾಕಿ. ನನಗೆ ನಗೆ ತಡೆಯಲಾಗಲಿಲ್ಲ. ಆಮೇಲೆ ತಿಮ್ಮ ಸಾವಕಾಶವಾಗಿ ವಿವರಿಸಿದ. 8,000 ಕೊಟ್ಟಿದ್ದಾನೆ ಎಂಬುದಕ್ಕೆ ಅವನ ಚೆಕ್ ಬುಕ್ಕೇ ಸಾಕ್ಷಿ. ಆದರೆ ಅವನ ದುರ್ದೈವ, ಅದರದೊಂದು ಪಾರ್ಟ್ ಏನೋ ಕೆಟ್ಟಿದೆಯಂತೆ. ಅದು ನಮ್ಮ ದೇಶದಲ್ಲಿ ಸಿಕ್ಕುತ್ತಿಲ್ಲ. ಆದ್ದರಿಂದ ಫ್ರಿಜ್ ಮೂಲೆಗೆ ಬಿತ್ತು. ಆದರೂ ತಿಮ್ಮನಿಗೇನೋ ತೃಪ್ತಿ. ನನ್ನದು ಫಾರಿನ್ ಫ್ರಿಜ್ ಸರ್. ಎಂಬುದೇ ಅವನ ಹೆಮ್ಮೆ. ಮೂರ್ಖತನಕ್ಕೂ ಒಂದು ಇತಿಮಿತಿ ಎಂಬುದಿರಬೇಡವೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಹಿರಿಯ ಸಾಹಿತಿ ಭೀಮಸೇನರಾವ್ ರಾಯಸಂ ಬಿಚಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 57 ಕೋಟಿ ಫಲಾನುಭವಿಗಳಿಗೆ ಸುಮಾರು 35 ಲಕ್ಷ ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು, ಸಣ್ಣ ಉದ್ಯಮಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಿಂದ ನೆರವಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಭಾರತದ ಪ್ರಯಾಣವು ಹಳ್ಳಿಗಳ ಮೂಲಕ ಸಾಗುತ್ತದೆ. ಸುಸ್ಥಿರ ಕೃಷಿ, ನಾವೀನ್ಯತೆ ಮತ್ತು ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯವಾಗಿದೆ ಎಂದು ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ @2047 ಕುರಿತ 2 ದಿನಗಳ ರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನದ ಉದ್ದೇಶಿಸಿ ಅವರು ಮಾತನಾಡಿದರು. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆ ಸಮಾವೇಶ ಆರ್ಐಎಸ್ಇದಲ್ಲಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ಭಾರತೀಯ ನೌಕಾಸೇನೆಯ ಅತ್ಯಾಧುನಿಕ ಯುದ್ದ ನೌಕೆ ಐಎನ್ಎಸ್ ತರ್ಕಶ್ ಸೆಷೆಲ್ಸ್ನ ಪೋರ್ಟ್ ವಿಕ್ಟೋರಿಯಾವನ್ನು ತಲುಪಿದೆ. ನೈಋತ್ಯ ಹಿಂದೂ ಮಹಾಸಾಗರ ವಲಯದಲ್ಲಿ ನಿಯೋಜನೆಗೊಂಡಿರುವ ಈ ನೌಕೆಯು ಪ್ರವಾಸದ ಭಾಗವಾಗಿ ಸೆಷೆಲ್ಸ್ ತೀರಕ್ಕೆ ಆಗಮಿಸಿದೆ. ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಬೆಳಗಾವಿಯ ಕೆಎಲ್ಇ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಇಂದು ಮಯೂರ ಯೋಗಾಸನ ಸ್ಪರ್ಧೆ ಆಯೋಜಿಸಲಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ವಸತಿ ವ್ಯವಸ್ಥೆ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿಯಂತೆ 13.1 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 125 ರನ್ ಮಾಡಿ ಆಡುತ್ತಿದೆ. ಮಳೆಯ ಕಾರಣ ಪಂದ್ಯವನ್ನು 25 ಓವರ್ಗಳಿಗೆ ಸೀಮಿತಗೊಳಿಸಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.
5: View from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afghat.edcil.co.in and take the first step toward the blue.
6: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
7: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
6: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
7: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
8: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಇಂದಿನ ಸಂಜೆಯ ಕಾರ್ಯಕ್ರಮದಲ್ಲಿ ಉಪ್ಪಿನಕಾಯಿ ಬಗ್ಗೆ ಮಾತಾಡ್ತಾ ಹಾಗೆ ಹಾಡುಗಳು ಪ್ರಸಾರ ಆಗ್ತಾ ಇದೆ. ನೋಡಿ, ಬಾಣಂತಿಯರಿಗೆ ಮತ್ತೆ ಮೊದಲನೇ ಸಲ ಋತುಮತಿಯಾದಂತಹ ಹೆಣ್ಮಕ್ಕಳಿಗೆ ಖಾರ ಅಷ್ಟಾಗಿ ಕೊಡೋದಿಲ್ಲ. ಅವ್ರಿಗಂತಾನೆ ಬರೀ ಸಾಸಿವೆ ಪುಡಿ ಉಪ್ಪು ಅರಿಶಿನ ಹಾಕಿ ಸಪ್ಪೆ ಉಪ್ಪಿನಕಾಯಿ ಥರ ಮಾಡ್ತಾರೆ, ಅದು ಸ್ವಲ್ಪ ಮಾತ್ರ ಕೊಡ್ತಾರೆ, ಊಟಕ್ಕೆ ಉಪ್ಪಿನಕಾಯಿ ಅಂತೆ ಅಂತಾರಲ್ಲ ಹಾಗೆ. ಇನ್ನು ದಾಸರು ಒಂದು ಕಡೆ ಹೇಳಿದ್ದಾರೆ, ಎಳ್ಳು ಮೊನೆಯು ಮುಳ್ಳು ಕೊನೆಯು ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲೂ ಲಕ್ಷ್ಮಿ ನಲ್ಲನಿದ್ದಾನೆ ಅಂತ ಹಾಡಿದ್ದಾರೆ. ಹಾಗೆ ಉಪ್ಪಿನಕಾಯಿ ಎಲ್ಲ ಕಡೆ, ಅದು ಉಪ್ಪುರಿದ ರಸ ಇರಲಿ ಎಣ್ಣೆ ಇರಲಿ ಪದಾರ್ಥ ಇರಲಿ ತುಸು ನಾಲ್ಗೆಗೆ ಹಾಕಿದರೆ ಸಾಕು, ಆಹಾ ಅಂತ ಒಂದು ನಮ್ಮ ನಾಲ್ಗೆ ಇನ್ನೂ ಮತ್ತೆ ಮತ್ತೆ ಅದಕ್ಕೆ ಆಸೆ ಪಡುತ್ತೆ. ಜೀವನದಲ್ಲಿ ಆಸೆನೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದರು. ಇಲ್ಲಿ ಉಪ್ಪಿನಕಾಯಿ ಆಸೆನೇ ಜೀವನಕ್ಕೆ ಮೂಲ ಅಂತಲೂ ಹೇಳ್ಬೋದಲ್ವಾ. ಇನ್ನು ಗುಜರಾತ್ನಲ್ಲಿ ಚುಂಡ ಅಂತ ಕರೆಯೋ ಮಾವಿನಕಾಯಿ ಚಟ್ನಿಗೆ ಕನ್ನಡದಲ್ಲಿ ಗುಳುಂಬ ಅಂತ ಕೂಡ ಕರೀತಾರಂತೆ. ಹೆರೆದ ತುರಿದ ಮಾವಿನಕಾಯಿಯನ್ನು ಬೆಲ್ಲದ ಒಂದು ಪಾಕದಲ್ಲಿ ಕರಗಿಸ್ತಾ ಏಲಕ್ಕಿ ಶುಂಠಿ ಪುಡಿ ಹಾಕಿ ಕೈ ಆಡಿಸ್ತಾ ಇದ್ರೆ ಮುರಬ್ಬ ಥರ ಗುಳುಂಬ ಸಿದ್ಧವಾಗುತ್ತಂತೆ. ಸಿಹಿ ಹುಳಿ ಖಾರ ಏನಂತನೂ ಹೇಳೋಕ್ಕಾಗದೆ ಅದರ ಸವಿ ಹಾಗೆ ಸವಿಬೇಕು. ಇನ್ನು ಸಂದೇಶಗಳು ಇದೆ, ಅದಕ್ಕೂ ಮುಂಚೆ ಒಂದು ಗೀತೆ ನಿಮಗಾಗಿ.

ತೋತ ಪರಿಚಿತದ ಹಾಡನ್ನ ಕೇಳಿದ್ರಿ. ವ್ಯಾಸರಾಜ್ ಸೋಸಲೆ, ಅನನ್ಯ ಭಟ್, ಸುಪ್ರಿಯಾ ರಾಮ್ ಅವರು ಹಾಡಿದ್ರು. ವಿಜಯಪ್ರಸಾದ್ ಅವರ ಸಾಹಿತ್ಯ, ಅನೂಪ್ ಸೀಳಿನ್ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ತೆಲಂಗಾಣ ಆಂಧ್ರ ಸೀಮಾಂಧದಲ್ಲಿ ಮಾವಿನಕಾಯಿನ ತುರಿದ್ಬಿಟ್ಟು ಅದಕ್ಕೆ ಆವಕಾಯಿ ತೊಕ್ಕು ಮಾಡ್ತಾರೆ. ಹೆರದ ಮಾವಿನಕಾಯಿಗೆ ಉಪ್ಪು, ಇಂಗು, ಅಚ್ಚಕಾರದ ಪುಡಿ ಬೆರೆಸಿ ಒಂದೆರಡು ದಿನ ಬಿಟ್ಬಿಡ್ತಾರೆ. ಇದೆಲ್ಲ ಕೂಡಿದ ನಂತರ ಸಾಸಿವೆ ಎಣ್ಣೆನ ಕುದಿಸಿ ಅದಕ್ಕೆ ಸಾಸಿವೆ ಇಂಗಿನ ಒಗ್ಗರಣೆ ಕೊಟ್ಟು ಸಂಯಮ ಬೇಕು ಬದುಕಿನೊಳಗೆ ಅನ್ನೋ ಹಾಗೆ ಎಣ್ಣೆ ಆರಿದ ನಂತರ ತೊಕ್ಕನ್ನು ಕಲಿಸ್ತಾರೆ. ಪಕ್ಕ ಕೆಂಬಣ್ಣದ ಈ ತೊಕ್ಕಿಗೆ ಗುಂಟೂರು ಮೆಣಸೆಂಬ ಚೆಲುವೆ ತನ್ನ ಸೌಂದರ್ಯವನ್ನೆಲ್ಲ ಧಾರೆ ಎಳಿತಾಳೆ. ಅದನ್ನು ಬಿಸಿಯನ್ನು ತುಪ್ಪಕ್ಕೆ ಕಲಿಸ್ಕೊಟ್ರೆ ಅಕ್ಷತೆ ಅನ್ನದಂತೆ ಕಾಣುತ್ತೆ. ಒಂದೆರಡು ತುತ್ತು ಹೆಚ್ಚೇ ಉಣ್ತಾರೆ.

ಲ್ಯಾಂಡ್ ಲಾರ್ಡ್ ಚಿತ್ರದ ಹಾಡನ್ನು ಕೇಳಿದ್ರಿ. ಸಂಜಿತ್ ಹೆಗಡೆ, ಹರ್ಷಿಕಾ ದೇವನಾಥ್ ಅವರು ಹಾಡಿದರು. ನಾಗಾರ್ಜುನ ಶರ್ಮ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಉಪ್ಪಿನಕಾಯಿ ಇಷ್ಟೆಲ್ಲ ಗುಣಗಾನ ಆದಮೇಲೆ ಇದನ್ನಾದ್ರ ಮಾರುಕಟ್ಟೆ ಮೌಲ್ಯ ಹೇಳಿದ್ರೆ ಹೇಗೆ? ಯಾವುದೇ ಗೃಹ ಉದ್ಯೋಗ ಮಾಡಬಯಸೋರ ಪಟ್ಟಿಯಲ್ಲಿ ಮೊದಲ ಆದ್ಯತೆ ಅಂದರೆ ಮಸಾಲೆ ಪುಡಿಗಳು, ಉಪ್ಪಿನಕಾಯಿ ಮತ್ತು ಹಪ್ಪಳ. ಸುದೀರ್ಘ ಕಲಿಕೆಯ ಬಾಳಿಕೆಯೇ ಈ ಆಯ್ಕೆಯ ಮೂಲ. ಅಂದರೆ ತುಂಬ ದಿನ ಇಟ್ಟಿರಬಹುದು ಇದನ್ನು. ಆದರೆ ಇನ್ನೊಂದು ಕಾರಣ ಏನಂದರೆ, 2025 ಸಾಲಿನಲ್ಲಿ ಮದರ್ಸ್ ರೆಸಿಪಿ ಮತ್ತು ಪ್ರಿಯಾ, MTR ಬ್ರ್ಯಾಂಡ್ಗಳೆಲ್ಲ ಕಂಪ್ನಿಗಳು ಒಟ್ಟು ಮೌಲ್ಯ 5,300 to 5,500 crore ಇನ್ನೂ ಸಣ್ಣ ಪುಟ್ಟ ಒಂದು ಕಂಪನಿಗಳ ಉಪ್ಪಿನಕಾಯಿಯ ಮೌಲ್ಯವನ್ನು ಹೇಳಲೇಬೇಕಾಗಿಲ್ಲ, ಅದು ಸಹ ಕೋಟಿಗಟ್ಟಲೆನೇ ಇರುತ್ತೆ. ಇಷ್ಟಕ್ಕೂ ಉಪ್ಪಿನಕಾಯಿ ಹಾಕಬೇಕಾದ್ರೆ ಅದೆಂಥ ಶ್ರದ್ಧೆ! ಪ್ರತಿ ಮಸಾಲೆಯನ್ನು ಹುರಿಬೇಕಾದ್ರೆ ಎಲ್ಲಿಂದ ಬರುತ್ತೆ ಆ ಸಂಯಮ, ಆ ಸಂಭ್ರಮ? ಅದೆಲ್ಲ ಕಲಸಿ ಭರಣಿಗೆ ಇಳಿಸಿ ಬಟ್ಟೆ ಕಟ್ಟಿ ಕೈ ತೊಳೆಯೋ ಮುನ್ನ ಆ ಪಾತ್ರೆಗೆ ಬಿಸಿಯನ್ನು ತುಪ್ಪ ಕಲಸಿ ಉರಿಯೋ ಕೈಯಿಂದನೇ ಕಲಸಿ ಮಕ್ಕಳಿಗೆ ಕೈ ತುತ್ತಿಟ್ಟು ಕಣ್ಣಲ್ಲೇ ಹೆಂಗಿದೆ ಅಂತ ಪ್ರಶ್ನಿಸ್ತಾಳೆ ಅಮ್ಮ. ಅಂಗೈಗೆ ಬಿದ್ದ ಅನ್ನದುಂಡೆ ಇನ್ನೆಲ್ಲಿ ಉರುಳಿ ಹೋಗುತ್ತೋ ಅನ್ನೋಂತೆ ಥಟ್ಟನೆ ಬಾಗಿಟ್ಕೊಂಡು ಹುಬ್ಬು ಹಾರಿಸಿ ಮಸ್ತ್ ಅಂತಲೇ ಹೇಳ್ತಾ ಲಾಲಾರಸದೊಂದಿಗೆ ಅನ್ನದ ಅಗಳುಗಳು ಹೊಟ್ಟೆ ತಲುಪೋರ್ಗೆ ಕೈಗೆ ಬಾಯಿಗೆ ಜಟಾಪಟಿ ನಡೆದೇ ಇರುತ್ತೆ. ಅದಕ್ಕೆ ಹೇಳೋದು ಉಪ್ಪಿನಕಾಯಿ ಅಂದರೆ ಅಮ್ಮನ ಮಮತೆಯೇ ಹೌದು ಅಂತ. ಒಂದು ರೀತಿ ನಮ್ಮದು ಅಂತ ಅನಿಸುತ್ತೆ. ಅದಕ್ಕೇ ದಾಸರು ಕೃಷ್ಣ ಯಶೋಧೆಯೊಂದಿಗೆ ಬಿಸಿ ಮೊಮ್ಮು ಉಪ್ಪಿನಕಾಯಿಯ ಪ್ರೇಮನ ಬೆರೆಸಿದ್ದು. ಅದೇನಂದರೆ ನೋಡಿ, ದಾಸರ ಪದದಲ್ಲಿ ಹೀಗಿದೆ: ಬಿಸಿ ನೀರು ಕಾಸಬೇಡೆ ಅಮ್ಮ, ನಾನು ಬುಶೂಚಿ ಮಾಡಲಾರೆ, ಬಿಸಿ ಮೊಮ್ಮು ಉಪ್ಪುಕಾಯಿ ಕಲಿಸಿಕೊಡೆ ಅಮ್ಮ ನಂಗೆ ಅಂತ ಕಂದ ಕೃಷ್ಣ ಮುದ್ದು ಮುದ್ದಾಗಿ ಅಮ್ಮ ಯಶೋಧೆಯನ್ನು ಕಾಡ್ತಾನಲ್ಲ, ಆ ಕಾಲದಿಂದಲೂ ಉಪ್ಪಿನಕಾಯಿ ಮತ್ತು ಕಲಸನ್ನ ಅನ್ನೋದು ಅಮ್ಮನಷ್ಟೇ ಹತ್ತಿರವಾದದ್ದು. ಇದು ಬರೀ ವ್ಯಂಜನ ಪದಾರ್ಥ ಅಲ್ಲ, ಅದೊಂದು ಅನುಭೂತಿ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಇದೊಂದು ರೀತಿಯ ಎಮೋಷನ್, ಪ್ಯಾಷನ್, ಪರ್ಫೆಕ್ಷನ್ ಎಲ್ಲನೂ ಹೌದು.

0: ಪುರಂದರದಾಸರ ಕೃತಿಯನ್ನು ರಣಚಿತ್ರಕ್ಕೆ ಅಳವಡಿಸಿದ್ರು ವಿ ಹರಿಕೃಷ್ಣ ಅವರು, ಹಾಡಿದ್ರು ಕಾರ್ತಿಕ್ ಮತ್ತು ವಾಣಿ ಹರಿಕೃಷ್ಣ.
1: ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.

ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

ನಮಸ್ಕಾರ, ನಾನು ನಿಮ್ ಜಗ್ಗೇಶ್ ಮಾತಾಡ್ತಾ ಇದ್ದೀನಿ. ನನ್ನ ನೆಚ್ಚಿನ ವಾಹಿನಿ ಅಂದ್ರೆ ಅದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾನು ನಿತ್ಯ ನಿರಂತರ ಕೇಳುವಂತದ್ದು, ನೀವು ಕೇಳ್ತೀರಿ, ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನ, ಹಾಡುಗಳನ್ನ, ಮಾಹಿತಿಗಳನ್ನ ರವಾನೆ ಮಾಡುವಂತಹ ಅದ್ಭುತವಾದಂತಹ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನೀವು ಕೇಳಿ ನಾನು ಕೇಳ್ತಾ ಇದ್ದೀನಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅಂತ ಮಸಣ ಸನ್ನಿಧಿ ಲೇಸು ವಿಷದೂಟ ಕಿಂತು ಪೋ ಶಿತವೆ ಲೇಸಲ್ತೆ. ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು ವಿಷದೂಟ ಕಿಂತು ಪೋ ಶಿತವೆ ಲೇಸಲ್ತೆ. ತೃಷಕನಲೆ ಜೀವ ಬಿಸಿ ಬಾಣಲಿಗೆ ಬಿದ್ದ ಹುಳು ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ. ತೃಷಕನಲೆ ಜೀವ ಬಿಸಿ ಬಾಣಿಲಿಗೆ ಬಿದ್ದ ಹುಳು ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ.

ಇಲ್ಲಿ ಮನುಷ್ಯನ ಬದುಕಿನಲ್ಲಿ ವಿಷಯಕ್ಕಿರುವಂತಹ ಪ್ರಾಧಾನ್ಯತೆಯನ್ನು ನಿವಾರಿಸೋದು ಹೇಗೆ ಅನ್ನೋ ಮಾತನ್ನು ಕವಿ ವಿವರಿಸ್ತಾ ಇದ್ದಾರೆ. ನಮ್ಮ ಭಕ್ತಿ ರಚನೆಗಳಲ್ಲಿ ವಿಷಯದ ಆಧಿಕ್ಯದಿಂದ ವ್ಯಕ್ತಿತ್ವದ ಔನ್ನತ್ಯ ಹೇಗೆ ಕೆಳಗಿಳಿತದೆ ಅನ್ನೋ ಮಾತು ಮತ್ತೆ ಕೇಳಬರ್ತದೆ. ಅದನ್ನು ವಚನಕಾರರಾಗಿರ್ಬೋದು, ಕೀರ್ತನೆಗಳಾಗಿರ್ಬೋದು, ದಾಸರಾಗಿರ್ಬೋದು, ಸರ್ವಚನಕಾರರಾಗಿರ್ಬೋದು, ಹೀಗೆ ಒಂದು ಪರಂಪರೆ ಇದೆ ನಮ್ಮಲ್ಲಿ. ಆ ಪರಂಪರೆಯೊಳಗಡೆಗೆ ವಿಷಯದ ಆಧಿಕ್ಯ ಹೇಗೆ ವ್ಯಕ್ತಿತ್ವವನ್ನು ಕುಬ್ಜಗೊಳಿಸ್ತದೆ ಅನ್ನೋ ಮಾತು ಪುನರಾವರ್ತನೆಯಾಗುವುದನ್ನು ನಾವು ಗುರುತಿಸ್ಬೋದು. ಅದೇ ಭಾವವನ್ನು ಹೆಚ್ಚು ಕಡಿಮೆ ದಿವಿಜಿಯವರು ಈ ಪದ್ಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಷಯ ಅದರ ಸನ್ನಿಧಿಗಿಂತ, ಅದರ ಜೊತೆಗಿರೋದಕ್ಕಿಂತ, ವಿಷಯ ಅಂತಂದರೆ ಇಲ್ಲಿ ಆಸೆ, ಆಮಿಷಗಳು, ಲೈಂಗಿಕ ತೃಷೆ, ಸ್ವಾರ್ಥತೆ ಇವೆಲ್ಲವೂ ಒಳಗೊಂಡಿರೋದು ವಿಷಯ ಅಂತ ಅರ್ಥ. ಇಲ್ಲಿ ಇಂಥದೊಂದು ವಾತಾವರಣದ ಸನ್ನಿಧಿಗಿಂತ ಮಸಣದ ಸನ್ನಿಧಿ ಲೇಸು ಅನ್ನೋ ಮಾತು ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ. ಹೇಗಿದೆ ಅದು ಅಂತಂದರೆ ವಿಷ ಇದ್ದ ಹಾಗೆ ಅನ್ನೋ ಮಾತನ್ನು ಕವಿ ವಿವರಿಸ್ತಾ ಇದ್ದಾರೆ. ವಿಷದ ಊಟಕ್ಕಿಂತ ಪೋಷಿತವೇ ಲೇಸು. ಪೋಷಿತ ಅಂತಂದರೆ ಇಲ್ಲಿ ಉಪವಾಸ ಅಂತ ಅರ್ಥ. ವಿಷದ ಊಟ ಮಾಡಿ ಸಾಯೋದಕ್ಕಿಂತ ಉಪವಾಸ ಇದ್ದು ಬದುಕೋದೆ ಮೇಲು ಅನ್ನೋ ಮಾತು. ಅದರಿಂದ ತ್ರಶೆ ಅಂದರೆ ಇಂಥ ಆಶೆ, ಅದು ಕನಲೆ, ನಮ್ಮನ್ನು ಅದು ಅಳ್ಳಾಡಿಸಿದಾಗ ಜೀವ ಹೇಗಿರ್ತದೆ ನಮ್ಮದು ಅಂತಂದರೆ ಅದು ಬಿಸಿ ಬಾಣಲೆಯಲ್ಲಿ ಬಿದ್ದಂತೆ, ಬಿದ್ದ ಹುಳುವಿನಂತೆ ಇರ್ತದೆ. ಮತ್ತು ಇನ್ನೊಂದು ಉಪಮೇಯದಲ್ಲಿ ಶಿಶು ಪಿಶಾಚಿಯ ಕೈಗೆ ಸಿಕ್ಕಂತೆ ಅಂತ. ಅಂದರೆ ವಿಷಯದ ಆಮಿಷಗಳು ನಮ್ಮನ್ನು ಹೇಗೆ ನಮ್ಮ ವ್ಯಕ್ತಿತ್ವವನ್ನು ಕುಬ್ಜಗೊಳಿಸ್ತವೆ ಅಂತಂದರೆ ಅವು ಬದುಕಕ್ಕೆ ಬಿಡಲ್ಲ, ಸಾವಿನ ಕಡೆಗೆ ನಮ್ಮನ್ನು ತಳ್ತವೆ. ಅದರಿಂದ ಅಂತಹ ವಿಷಯದ ಆಮಿಷವನ್ನು ನಾವು ಗೆಲ್ಲಬೇಕು ಅನ್ನೋ ಭಾವವನ್ನು ಈ ಪದ್ಯ ವಿಸ್ತರಿಸ್ತಾ ಇದೆ.

ಋಣವ ತೀರಿಸಬೇಕು. ಋಣವ ತೀರಿಸುತ ಜಗದಾದಿಸತ್ವವನು. ಋಣವ ತೀರಿಸಬೇಕು, ಋಣವ ತೀರಿಸಬೇಕು, ಋಣವ ತೀರಿಸುತ ಜಗದಾದಿಸತ್ವವನು. ಜನದಿ ಕಾಣುತ್ತದರುಳ್ ಒಂದು ಗೂಡಲು ಬೇಕು ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಜನದಿ ಕಾಣುತ್ತದರುಳ್ ಒಂದು ಗೂಡಲು ಬೇಕು ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ.

0: ಬದುಕು ಅಂದ್ರೆ ಟಿ ಬಿ ಜಿ ಅವ್ರ ಪ್ರಕಾರ ಋಣನ ತೀರಿಸೋದು ಅಂತ ಅರ್ಥ, ಸಾಲವನ್ನು ತೀರಿಸೋದು ಅಂತ ಅರ್ಥ. ಎಂಥ ಸಾಲ ಅಂತಂದ್ರೆ ಇದು, ಅನೇಕ ಸಾಲವನ್ನು ನಾವು ಮಾಡಿದ್ದೀವಿ, ಅನೇಕರು ನಮಗೆ ಕೊಟ್ಟಿದ್ದಾರೆ, ಹಾಗೆ ಕೊಟ್ಟವರ ಸಾಲವನ್ನು ತೀರಿಸೋದು ಹೇಗೆ ಅಂದರೆ, ಅನೇಕವನ್ನು ನಾವು ತಿಳ್ಕೊಂಡಿದ್ದೀವಿ, ಅನೇಕವನ್ನು ನಾವು ಕಲ್ತಿದ್ದೀವಿ ಲೋಕದಿಂದ, ಈ ಬದುಕಿನಿಂದ, ಬದುಕಿನಿಂದ ಕಲ್ತಿರೋದನ್ನು ವಾಪಸ್ಸು ತೀರಿಸೋದು ಹೇಗೆ ಅನ್ನುವ ಒಂದು ರೂಪಕದ ಭಾಷೆಯಲ್ಲಿ ಈ ಪದ್ಯ ರೂಪುಗೊಳ್ತಾ ಇದೆ. ಋಣವ ತೀರಿಸಬೇಕು, ಋಣವ ತೀರಿಸುತ್ತ ಜಗದ ಆದಿಸತ್ವವನ್ನು ಕಾಣಬೇಕು ಅಂದು. ಜಗದ ಆದಿಸತ್ವ ಅಂತಂದರೆ ಜಗದ ಮೂಲ ಸತ್ವ ಯಾವುದದು, ಯಾವುದು ನಮ್ಮ ಬದುಕಿಗೆ ಅತ್ಯಂತ ಪ್ರಮುಖವಾದಂತಹ ಬದುಕಿನ ತತ್ವವನ್ನು ಕಲಿಸ್ಕೊಡ್ತೋ ಅದನ್ನು ತಿಳ್ಕೋಬೇಕಾದ್ರೆ ನಾವು ಹಾಗೆ ನಮ್ಮ ಬದುಕನ್ನು ಕೂಡ ಹಾಗೆ ವಿಸ್ತರಿಸ್ಕೊಳ್ತಾ ಹೋಗಬೇಕು. ಹಾಗೆ ಬದುಕ್ತಾ ಹೋಗೋದ್ರ ಮೂಲಕ ನಾವು ಇಂಥ ಋಣವನ್ನು ತೀರಿಸ್ತೀವಿ. ಅದು ಮೊದಲು ನಮಗೆ ಅಂತಹ ಋಣವನ್ನು ತೀರಿಸಲಿಕ್ಕೆ ದಕ್ಕುವಂಥ ವಾತಾವರಣ ಯಾವುದು ಅಂತಂದರೆ ಅದು ಮನೆಯೇ ಅನ್ನೋದನ್ನು ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಮನೆಯೊಳಗೆ ಮಠ ನಿನಗೆ, ಮನೆಯೊಳಗೆ ಮಠ ಅಂತಂದರೆ ಕಲಿಸುವಂತಹ ಮತ್ತು ಕಲಿಯುವಂತಹ ಒಂದು ವಾತಾವರಣ ಏನಿದ್ರೂ ಕೂಡ ಮೂಲತಃ ಅದು ಪ್ರಾರಂಭವಾಗುವುದು ಮನೆಯೊಳಗೆ ಅನ್ನೋದು ಇಲ್ಲಿ ಪದ್ಯದ ಭಾವ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಜೆಂಟಲ್ಮನ್ ಚಿತ್ರದ ಹಾಡನ್ನು ಕೇಳಿದ್ರಿ. ಸಂಜೀತ್ ಹೆಗಡೆ ಬಾಬಿ ಅವರು ಹಾಡಿದರು. ನಾಗಾರ್ಜುನ ಶರ್ಮಾ ಮತ್ತು ಕಿನಾಲ್ ರಾಜ್ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಈ ಹಾಡಿಗಿತ್ತು. ಕೆಲವೇ ಕ್ಷಣಗಳಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತೆ. ಇದಾದ ನಂತರ ಕಾರ್ಯಕ್ರಮ ಮುಂದುವರಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ವಾರ್ತೆಗಳ ವಿವರ: 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಭಾರತದ ಪ್ರಯಾಣವು ಹಳ್ಳಿಗಳ ಮೂಲಕ ಸಾಗುತ್ತದೆ. ಸುಸ್ಥಿರ ಕೃಷಿ ನಾವೀನ್ಯತೆ ಮತ್ತು ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯವಾಗಿದೆ ಎಂದು ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ @2047 ಕುರಿತ 2 ದಿನಗಳ ರಾಷ್ಟೀಯ ಸಮ್ಮೇಳನದ ಉದ್ಘಾಟನದ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಜ್ಞಾನದ ಸಮ್ಮಿಲನದಿಂದ ಭಾರತ ಜಾಗತಿಕ ಕೃಷಿ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆಹಾರ ಭದ್ರತೆ, ಗ್ರಾಮೀಣ ಸಮೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಸಮಗ್ರ ಬೆಳವಣಿಗೆಗಳನ್ನು ಖಚಿತಪಡಿಸಿಕೊಳ್ಳಲು ಕೃಷಿ ಅಭಿವೃದ್ಧಿಯ ಭಾರತದ ದೃಷ್ಟಿಕೋನಕ್ಕೆ ಕೇಂದ್ರ ಬಿಂದುವಾಗುತ್ತದೆ. ಸುಸ್ಥಿರ, ಲಾಭದಾಯಕ ಮತ್ತು ಸ್ಥಿತಿಸ್ಥಾಪಕತ್ವದ ಕೃಷಿ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಬುದ್ಧಿಮತ್ತೆಯನ್ನು ಸಂಯೋಜಿಸುವ ಅಗತ್ಯವಿದೆ ಎಂದು ಓಂ ಬಿರ್ಲಾ ಅಭಿಪ್ರಾಯಪಟ್ಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಇಂದು ಈ ಐತಿಹಾಸಿಕ ಸಮಾರೋಪಗೊಂಡಿತು. ಸಮ್ಮೇಳನದಲ್ಲಿ ಇಂದೋರ್ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಆಹಾರ ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿಯ ಕುರಿತು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಒಳಗೊಂಡಿದೆ. ಬ್ರಿಕ್ಸ್ ರಾಷ್ಟಗಳು ವಿಶ್ವದ ಜನಸಂಖ್ಯೆಯ ಸುಮಾರು 1/4 ಭಾಗವನ್ನು ಪ್ರತಿನಿಧಿಸುತ್ತವೆ ಮತ್ತು ಜಾಗತಿಕ ಕೃಷಿ ಉತ್ಪಾದನೆಯ ಸುಮಾರು ಶೇಕಡ 42% ಕೊಡುಗೆ ನೀಡುತ್ತವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಇಂದೋರ್ ಘೋಷಣೆಯು ಕೇವಲ ಒಪ್ಪಂದದ ದಾಖಲೆಯಲ್ಲ, ಆದರೆ ಬ್ರಿಕ್ಸ್ ರಾಷ್ಟಗಳ ಸಾಮೂಹಿಕ ಇಚ್ಛಾಶಕ್ತಿ ಮತ್ತು ಹಂಚಿಕೆಯ ಜವಾಬ್ದಾರಿಯ ಸಂಕೇತವಾಗಿದೆ ಎಂದರು. ಸಮ್ಮೇಳನದಲ್ಲಿ 4 ಹೊಸ ಸಾಂಸ್ಥಿಕ ಉಪಕ್ರಮಗಳನ್ನು ಘೋಷಿಸಲಾಯಿತು. ಇದೇ 30ರಿಂದ ಜಾರಿಗೆ ಬರುವಂತೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಮುಂದಿನ ಭಾರತೀಯ ಸೇನಾ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಅವರು ಪ್ರಸ್ತುತ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸೇನಾ ಮುಖ್ಯಸ್ಥರಾಗಿರುವ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದೇ 30ರಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಖಡಕ್ವಾಸ್ಲದ ರಾಷ್ಟೀಯ ರಕ್ಷಣಾ ಅಕಾಡೆಮಿ ಎನ್ಡಿಎ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. 1986 ಡಿಸೆಂಬರ್ನಲ್ಲಿ ಅವರು ಭಾರತೀಯ ಸೇನೆಗೆ ಸೇರ್ಪಡೆಯಾದರು. ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ, ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ಅವರು ವ್ಯಾಪಕ ಅನುಭವ ಹೊಂದಿದ್ದು ಸುಮಾರು 4 ದಶಕಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೊಲ್ಲಿಯಲ್ಲಿ ತೈಲ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕಕ್ಕೆ ಭಾರತ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಮಾತನಾಡಿ, ವಾಣಿಜ್ಯ ಸಾಗಣೆಯ ವಿರುದ್ಧ ಇಂತಹ ಮಾರಕ ಕ್ರಮಗಳು ಸಮರ್ಥನೀಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಒಮನ್ ಕರಾವಳಿಯಲ್ಲಿ ಎಂಟಿ ಸೆಟ್ಬೆಲ್ಲೋ ಹಡಗಿನ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನಾಗ್ಪುರದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ತಿಳಿಸಿದರು. 2025 ಜನವರಿಯಲ್ಲಿ ಘೋಷಿಸಲಾದ ನೀತಿಯಡಿ ದೇಶಾದ್ಯಂತ 1,600 ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ. ಇವುಗಳಲ್ಲಿ 24 ಕೇಂದ್ರಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದು 112 ಕೇಂದ್ರಗಳ ಸ್ಥಾಪನಾ ಕಾರ್ಯ ಪ್ರಗತಿಯಲ್ಲಿದೆ. ಈ ಕೇಂದ್ರಗಳ ಮೂಲಕ ಇದುವರೆಗೆ ಸುಮಾರು 1,000,000 ಜನರಿಗೆ ತರಬೇತಿ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಎಲ್ಲಾ ಕೇಂದ್ರಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ ಬಳಿಕ ವರ್ಷಕ್ಕೆ ಸುಮಾರು 1,15,00,000 ಮಂದಿಗೆ ಚಾಲನಾ ತರಬೇತಿ ದೊರೆಯಲಿದ್ದು, ಇದರಿಂದ ಗಣನೀಯ ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ಸಚಿವರು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 60 ಕೋಟಿ ನಾಗರಿಕರು ಪ್ರಯೋಜನ ಪಡೆದಿದ್ದು, ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ 11 ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 11 ಕೋಟಿ ರೈತರು ವಾರ್ಷಿಕ ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ ಎಂದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 57 ಕೋಟಿ ಫಲಾನುಭವಿಗಳಿಗೆ ಸುಮಾರು 35,00,000 ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು, ಸಣ್ಣ ಉದ್ಯಮಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಿಂದ ನೆರವಾಗಿದೆ ಎಂದು ಸಚಿವ ನಿತಿನ್ ಗಡ್ಕರಿ ತಿಳಿಸಿದರು. ಅಸ್ಸಾಂನ ಜೋರ್ಹತ್ನಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ಐಎಎಫ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಐಎಎಫ್ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ ವಾಯು ಖೇಮರಾಮ್ ಕುಮಾವತ್ ಮತ್ತು ಅಗ್ನಿವೀರ ವಾಯು ಡ್ಯಾನಿಶ್ ಆಲಂ ಅವರು ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಮೃತರ ಕುಟುಂಬಗಳಿಗೆ ಐಎಎಫ್ ಸಂತಾಪ ಸೂಚಿಸಿದ್ದು, ಈ ದುಃಖದ ಸಮಯದಲ್ಲಿ ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದೆ. ಇಂದು ಬೆಳಗ್ಗೆ ನಿಯಮಿತ ಹಾರಾಟದ ಸಮಯದಲ್ಲಿ AAN-32 ವಿಮಾನ ಅಪಘಾತಕ್ಕೀಡಾಯಿತು. ಘಟನೆ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಎಂದು ಐಎಎಫ್ ತಿಳಿಸಿದೆ. ಅಸ್ಸಾಂನ ಜೋರ್ಹತ್ನಲ್ಲಿ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ವಾಯುಸೇನಾ ಸಿಬ್ಬಂದಿ ಮೃತಪಟ್ಟ ಘಟನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಅವರ ಧೈರ್ಯ ಮತ್ತು ದೇಶ ಸೇವೆ ಸದಾ ಹೆಮ್ಮೆ ಹಾಗೂ ಕೃತಜ್ಞತೆಯಿಂದ ಸ್ಮರಿಸಲ್ಪಡಲಿದೆ. ಈ ದುಃಖದ ಸಂದರ್ಭದಲ್ಲಿ ರಾಷ್ಟವು ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತದ ವಿಶ್ವದ 2 ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ತಿಳಿಸಿದ್ದರು. ದೇಶದಲ್ಲಿ 2,00,000 ಹೆಚ್ಚು ನವೋದ್ಯಮಗಳೊಂದಿಗೆ 3 ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆ ಹೊಂದಿದೆ. 60,00,000ಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಿದೆ. 120,00,000ಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300 ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿ ನಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆ ಸಮಾವೇಶ ಆರ್ಐಎಸ್ಇಯಲ್ಲಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿಯಂತೆ 22.1 ಓವರ್ಗಳಲ್ಲಿ 8 ನಷ್ಟಕ್ಕೆ 182 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, ಐವರು ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಇಂದಿನ ಕಾರ್ಯಕ್ರಮದಲ್ಲಿ ಉಪ್ಪಿನಕಾಯಿ ಬಗ್ಗೆ ಸ್ವಲ್ಪ ಮಾತು, ಹೆಚ್ಚು ಹಾಡುಗಳು, ಜೊತೆಗೆ ನಿಮ್ಮ ಸಂದೇಶಗಳ ಜೊತೆ ಸಾಗ್ತಾ ಇದೆ ಇಂದಿನ ಈ ಕಾರ್ಯಕ್ರಮ. ನೋಡಿ, ದೂರ ದೂರನಲ್ಲಿ ಅಡುಗೆ ಮಾಡಿಕೊಳ್ಳೋ ಕಷ್ಟಕ್ಕೆ ಬೀಳೋ ಮಕ್ಕಳು ಮೊದಲಿಗೆ ನೆನಪಿಸ್ಕೊಳ್ಳೋದೇ ಅಮ್ಮ ಬಾಟ್ಲಿಯೊಂದಕ್ಕೆ ಉಪ್ಪಿನಕಾಯಿ ತುಂಬಿಸಿ ರಬ್ಬರ್ ಬ್ಯಾಂಡ್ ಹಾಕಿ ಅಪ್ಪನ ಕರವಸ್ತ್ರದಲ್ಲಿ ಬಾಟಲ್ನ ಸುತ್ತಿಟ್ಟು ದಾರನ ಕಟ್ಟಿ ಅದು ಸೋರ್ದಂದೆ ಮತ್ತೊಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿಟ್ಟಿರ್ತಾಳೆ. ಅದು ಬಿಚ್ಚೋವಾಗಲೆಲ್ಲ ಇದ್ಯಾವ ಸೀಮೆ ನಿಧಿ ಅಂತ ಹೀಗೆ ಭದ್ರಪಡಿಸ್ತಾಳೆ ಅಂತ ಸಿಡುಕಿದ್ರು, ಅದಿಲ್ಲದೆ ಬದುಕಿಲ್ಲ ಅನ್ನೋ ಸತ್ಯನ ಅರ್ತಿರ್ತಾರೆ ಆ ಮಕ್ಕಳು. ಇನ್ನು ಸಂದೇಶದ ಕಡೆ ನೋಡೋದಾದರೆ, ಶಾಂತಾಚಾರ ಬಡಿಗೇರ ಅವರು, ಒಂದು ವರ್ಷ ಆದರೂ ಉಪ್ಪಿನಕಾಯಿ ಕೆಡೋದಿಲ್ಲ, ಕಾಲ ಕಳೆದ ಹಾಗೆ ಅದರ ರುಚಿ ಮತ್ತು ಘಮ ಇನ್ನೂ ಹೆಚ್ಚುತ್ತೆ. ಉಪ್ಪಿನಕಾಯಿ ಅಂದ ತಕ್ಷಣ ನಮ್ಮ ಬಾಲ್ಯದ ನೆನಪಾಗುತ್ತೆ, ಹಾಗೆ ಮನಸ್ಸಿನಲ್ಲಿ ಹಸಿರಾಗಿ ಉಳಿಯುತ್ತೆ ಆ ಉಪ್ಪಿನಕಾಯಿ ರುಚಿ, ಬಾಲ್ಯದ ನೆನಪು ಅಂತ ಸಂದೇಶನ ಕಳಿಸಿದ್ದಾರೆ. ಇನ್ನು ರೇಣುಕಾ ಅವರು, ನಾನು ಎಳೆಯ ಬಿದಿರು ಕಡ್ಡಿ ಉಪ್ಪಿನಕಾಯಿ ಹಾಕ್ತೀನಿ, ಎಲ್ಲ ಉಪ್ಪಿನಕಾಯಿ ನಾನು ಮನೆಯೇ ಹಾಕೋದು ಅಂತ ಅವ್ರು ಹೇಳ್ತಾರೆ. ರೇಣುಕಾ ಅವರೇ, ಅದರ ವಿಧಾನನೂ ಕಳಿಸಿದ್ರೆ ನಮ್ಮ ಕೇಳುಗರ ಜೊತೆ ನಾವು ಹಂಚ್ಕೋಬೋದಾಗಿತ್ತು ಆ ಪಾಕ ವಿಧಾನನ. ಸಂದೇಶಕ್ಕೆ ಧನ್ಯವಾದಗಳು. ಇನ್ನು ಅಲಸೂರು ರಾಜೇಶ್ ಅವರು, ಉಪ್ಪಿನಕಾಯಿ ಮಾತು ಹಾಡುಗಳು ಇಷ್ಟ ಆಯ್ತಂತ ಹೇಳಿದ್ರೆ, ಆನಂದ ಕುಲಕರ್ಣಿ ಸುಲೇಪೇಟದಿಂದ ಹೇಳ್ತಾರೆ, ನಮ್ಮ ಕಲಬುರಗಿಲಿ ಗುಡ್ಮಿಕಾಯಿ ಚಟ್ನಿ ಅಂದರೆ ಉಪ್ಪಿನಕಾಯಿ ಅಂತ ಮಾಡ್ತಾರೆ, ಇದು ಬಹಳ ವಿಶೇಷ, ಅನ್ನದ ಜೊತೆ ತುಪ್ಪ ಹಾಕಿ ತಿನ್ನೋದಕ್ಕೆ ಬಹಳ ಸ್ವಾದ, ಸಣ್ಣ ಸಣ್ಣ ಹೋಳು ಮಾಡಿ ಅಚ್ಚಕಾರದ ಪುಡಿ ಜೊತೆ ಈ ಉಪ್ಪಿನಕಾಯಿ ತಯಾರು ಮಾಡ್ತಾರೆ, ಸುಮಾರು ದಿನಗಳವರೆಗೆ ಇಟ್ಕೋಬಹುದು ಅಂತ ಹೇಳ್ತಾರೆ. ಇನ್ನು ಅನುಷಾ ಅವರು ಹೇಳ್ತಾರೆ, ಮನೇಲಿ ಸಾಂಬಾರು ಮಾಡ್ತಿದ್ದಾಗ ಉಪ್ಪಿನಕಾಯನ್ನೇ ಕಲಿಸ್ಕೊಂಡು ಊಟ ಮಾಡ್ತಿದ್ವಿ. ಹೌದು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಖಂಡಿತ ನಾವುಗಳು ಮಾಡಿದ್ದೀವಿ ಅದನ್ನು. ನಮ್ಮ ತಾಯಿ ಮಾವಿನಕಾಯಿ, ಎಳ್ಳಿಕಾಯಿ, ಉಪ್ಪಿನಕಾಯಿ, ನಿಂಬೆ ಹಣ್ಣಿನ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಭವ್ಯ ಕೃತಿಕಾ ಹೆಸರುಗಟ್ಟಿಂದ ಹೇಳ್ತಾ ಇದ್ದಾರೆ. ನಮ್ಮ ಚಿಕ್ಕಮ್ಮ ಗಂಗಮ್ಮನವರು ಮಾಗಡಿ ಬೇರಿನ ಉಪ್ಪಿನಕಾಯಿ ಅದ್ಭುತವಾಗಿ ಮಾಡಿ ನಮಗೆಲ್ಲ ಉಚಿತವಾಗಿ ಕೊಡ್ತಿದ್ರು ಅಂತ, ಚಿಕ್ಕಮ್ಮ ಅಲ್ವಾ ಕೊಟ್ಟೆ ಕೊಡ್ತಾರೆ. ಮಾದಪ್ಪ ಗೌಡ ಅವರು ಮೈಸೂರಿನಿಂದ ಹೇಳ್ತಾ ಇದ್ದಾರೆ, ಮಂಡಿಕಲ್ ಕೃಪಾ ಉಮೇಶ್ ಅವರು

ಉಪ್ಪಿನಕಾಯಿ ಕಾರ್ಯಕ್ರಮನ ಮೆಚ್ಚಿಕೊಂಡು ನಮಗೆ ಸಂದೇಶನ ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತಹ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ಕೇಳಿಸ್ಕೊಂಡಂತಹ ಕೇಳುಗರಿಗೂ ಅಷ್ಟೇ ಧನ್ಯವಾದಗಳು. ಇನ್ನು ಕೊನೆಯಲ್ಲಿ ಒಂದು ಮಾತು, ಇರೋದಾದರೆ ಉಪ್ಪಿನಕಾಯಿ ಥರ ಇರಬೇಕಂತೆ ಕಣ್ರಿ. ಯಾಕೆ ಅಂತ ಹೇಳ್ತೀರಾ? ನೋಡಿ, ಈ ಮಾತು ನಿಮಗೆ ಇಷ್ಟ ಆಗತ್ತೆ ಅನ್ಕೋತೀನಿ. ನಾವು ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂತ ಎದೆಯ ಎಡಭಾಗದಲ್ಲಿ ಆ ಉಪ್ಪಿನಕಾಯಿನ ಬಡಿಸಿ ಮುಂದಕ್ಕೆ ಹೋಗ್ತೇವೆ. ನಮ್ಮ ಬದುಕನ್ನು ಅಷ್ಟೇ ಅಂತೆ, ಇಷ್ಟಕ್ಕೆ ಸೀಮಿತಗೊಳಿಸ್ಬೇಕಂತೆ. ಯಾರು ನೋಡಲಿ ಬಿಡಲಿ, ಆದರೆ ನಮ್ಮ ಸಂಪರ್ಕಕ್ಕೆ ಬಂದವರು ಜೀವನಾನುಭವ ಪಡೆಯುವಂತೆ ಮಾಡಬೇಕಂತೆ. ನಮ್ಮ ಸಾಂಗತ್ಯದಲ್ಲಿ ಬದುಕು ರುಚಿಸುವಂತಾಗಬೇಕಂತೆ. ಕಡಿದು ಹೋದವರು, ಕಡಿದ ಗಾಯದ ಮೇಲೆ ಉಪ್ಪು ಸವರಿದವರು, ಅಕ್ಕಪಕ್ಕದವರೆಲ್ಲ ದಿಕ್ಕಗೊಂದು ದೆಸೆಗೊಂದೆ ಮತ್ತು ಚುಚ್ಚು ಮಾತಾಡಿದಾಗ, ಟೀಕಿಸಿದಾಗ, ಅವುಗಳನ್ನೂ ಸಹ ಉಪ್ಪು ಖಾರದಂತೆ ನುಂಗಬೇಕಂತೆ. ಆದರೆ ನಮ್ಮ ನಿಜ ಗುಣನ ಬಿಡಬಾರ್ದಂತೆ. ಇವೆಲ್ಲ ನಮ್ಮ ಬದುಕಿಗೆ ಒಂದು ಹೊಸ ಸ್ವಾದ ನೀಡೋ, ಹೊಸ ನೋಟ ನೀಡೋ ಮಸಾಲೆಗಳು ಅಂತ ಎಣಿಸಿ ಅದರಲ್ಲಿಯೇ ಮಾಗಬೇಕಂತೆ. ಉಂಡವರಿಗೆಲ್ಲ ಬದುಕು ರುಚಿಸುವಂತೆ ಮಾಡುವ ಜೀವನ ನಮ್ಮದಾಗಬೇಕಂತೆ. ನೋಡಿ, ಒಂದು ಉಪ್ಪಿನಕಾಯಿಯಿಂದ ನಾವು ಬದುಕಿಗೆ ಒಂದು ಹೊಸ ವ್ಯಾಖ್ಯಾನನ ಪಡಿಬಹುದು. ಇದಾಗಿತ್ತು ಇಂದಿನ ಕಾರ್ಯಕ್ರಮ. ರಶ್ಮಿ ಎಸ್ ಅವರ ಲೇಖನದ ಭಾಗವನ್ನು ಇಂದು ನೀವು ಕೇಳಿದ್ರಿ, ಉಪ್ಪಿನಕಾಯಿಯ ಉಪ್ಪು ಖಾರದ ಈ ಕಾರ್ಯಕ್ರಮದಲ್ಲಿ.

0: ಒಗ್ಗರಣೆ ಚಿತ್ರದ ಹಾಡನ್ನು ಕೇಳಿದ್ರಿ, ಕೈಲಾಶ್ ಖೇರ್ ಅವರು ಹಾಡಿದ್ರು, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ ಇತ್ತು. ಬನ್ನಿ ಇನ್ನೊಂದು ಊಟದ ಹಾಡನ್ನು ಕೇಳ್ಕೊಂಡು ಬರೋಣ. ಹಳೆ ಹಾಡಿದು ಚಿ ಸದಾಶಿವಯ್ಯ ಅವರು ಬರೆದಿದ್ದಾರೆ, ಘಂಟಸಾಲ ಅವರು ಸಂಗೀತ ನೀಡಿದ್ದಾರೆ, ಮಾಧವ ಬೆದ್ದಿ ಸತ್ಯಂ ಅವರು ಹಾಡಿದ್ದಾರೆ. ಮಾಯಾ ಬಜಾರ್ ಚಿತ್ರದ ಹಾಡು ಇದೀಗ ನಿಮಗಾಗಿ.
1: ವಿವಾಹ ಭೋಜನವಿದು

0: ಇಲ್ಲಿಗೆ ಇಂದಿನ ಗಾನ ಭಜನಾ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಂದೇಶ ಕಳಿಸಿದಂತಹ ಹಾಗೆ ಕಾರ್ಯಕ್ರಮನ ಕೇಳಿಸ್ಕೊಂಡ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು.
1: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
2: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಇಂದು ಸಮಾರೋಪಗೊಂಡಿತು. ಸಮ್ಮೇಳನದಲ್ಲಿ ಇಂದೋರ್ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಆಹಾರ ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿಯ ಕುರಿತು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಒಳಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಪೋಷಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 60 ಕೋಟಿ ನಾಗರಿಕರು ಪ್ರಯೋಜನ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ 11 ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ಆಟವಾಡಲು ತೆರಳಿದ್ದ ವೇಳೆ ಕೃಷಿ ಹೊಂಡದಲ್ಲಿ ಮುಳುಗಿ 2 ಮಕ್ಕಳು ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ತೊಗರಿಘಟ್ಟ ಗ್ರಾಮದಲ್ಲಿ ಇಂದು ನಡೆದಿದೆ. ಶನಿವಾರವಾದ ಕಾರಣ ಮಕ್ಕಳು ಜಮೀನಿನಲ್ಲಿ ಆಟವಾಡಲು ತೆರಳಿದ್ದ ವೇಳೆ ಈ ದುರ್ಘಟನೆ ನಡೆದಿದೆ. ರಾಮನಗರ ನಗರಸಭೆ ಉಳಿತಾಯ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಲು ಸುಮಾರು 12 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಿಂದ ನಡೆಯುವ ಕೃಷಿ ಉದ್ಯಮಿ ಅಡಿಯಲ್ಲಿ ಕೋಳಿ ಸಾಕಾಣಿಕೆ ಮತ್ತು ಜೇನು ಸಾಕಾಣಿಕೆ ತರಬೇತಿಯನ್ನು ಇದೇ 18ರಿಂದ ಇದೇ 30ರವರೆಗೆ ಉಚಿತ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0838622050 ಅಥವಾ ಮೊಬೈಲ್ ಸಂಖ್ಯೆ 9449986007ಕ್ಕೆ ಸಂಪರ್ಕಿಸಬಹುದಾಗಿದೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿಯಂತೆ 24.5 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 194 ರನ್ ಮಾಡಿದೆ. ಮಳೆಯ ಕಾರಣ ಪಂದ್ಯವನ್ನು 25 ಓವರ್ಗಳಿಗೆ ಸೀಮಿತಗೊಳಿಸಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಈಗ ಕೇಳೋಣ ಗೀತಾ ಚಿತ್ರದ ಧ್ವನಿವಾಹಿನಿ.

ಚಲನಚಿತ್ರ ಧ್ವನಿವಾಹಿನಿ ಗೀತಾ. ತಾರಾಗಣದಲ್ಲಿ ಶಂಕರ್ ನಾಗ್, ಅಕ್ಷತಾ ರಾವ್, ಗೀತಾ, ಅಶ್ವಥ್, ಸಾಹುಕಾರ್ ಜಾನಕಿ, ರಮೇಶ್ ಭಟ್, ಲೋಹಿತಾಶ್ವ ಹಾಗೂ ಇತರರು. ಚಿತ್ರಕಥೆ ಅರುಂಧತಿ ನಾಗ್ ಹಾಗೂ ಶಂಕರ್ ನಾಗ್. ಸಂಭಾಷಣೆ ಜಿ ಉದಯಶಂಕರ್. ಸಂಗೀತ ಇಳಿಯರಾಜ. ನಿರ್ದೇಶನ ಶಂಕರ್ ನಾಗ್. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಗೀತಾ.

0: ಗುಡ್ ಈವ್ನಿಂಗ್.
1: ಗುಡ್ ಈವ್ನಿಂಗ್, ಬನ್ನಿ ಬನ್ನಿ ಬನ್ನಿ. ಪ್ರೋಗ್ರಾಮ್ ಹೇಗಿತ್ತು, ಚೆನ್ನಾಗಿತ್ತ? ಅಮ್ಮ ಅವರೇ,
0: ಗುಡ್ ಈವ್ನಿಂಗ್.
1: ಗುಡ್ ಈವ್ನಿಂಗ್. ಏನಾಗ್ಬೇಕಾಗಿದೆ?
0: ಬ್ರಶ್.
1: ಬ್ರಶ್
0: ನಿಮ್ದು?
1: ನನ್ನ
0: ಹಾಡಲ್ಲಿ.
1: ಓ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಆಟೋಗ್ರಾಫ್
1: ಸ್ವಲ್ಪ ಹಿಡ್ಕೋತೀರಾ? ಏನ್ ನಿಮ್ ಹೆಸರು?
0: ಗೀತಾ.
1: ಗೀತಾ, ತುಂಬಾ ತುಂಬಾ ತುಂಬಾ ಪ್ರೀತಿಯಿಂದ.
0: ನಿಜವಾಗ್ಲೂ?
1: ಏನು
0: ನಿಮ್ ಪ್ರೀತಿ ಪ್ರೀತಿಯಿಂದ?
1: ಹೌದು. ಏನ್ ಹೆಸರು ಅಂದ್ರಿ?
0: ಇತ್ತಾನೆ ಹೇಳಿದ್ನಲ್ಲ, ಗೀತಾ.
1: ಗೀತಾ ಅವರಿಗೆ ಗೀತಾ ಪಕ್ಕದಲ್ಲಿ ಸಂಬಂಧ ಒಂದೇ ಒಂದು ಅಕ್ಷರ ಸೇರಿಸ್ಬಿಟ್ರೆ ತುಂಬಾ ಹತ್ರ ಆಗ್ತೀರ.
0: ಸಂಗೀತಾ?
1: ನಿಜವಾಗ್ಲೂ? ಹೌದು.
0: ನಿಮ್ಗಿಷ್ಟ ಆದ್ರೆ ಹೇಳಿ, ನಾಳೆನೆ ನನ್ನ ಹೆಸರು ಸಂಗೀತಾ ಅಂತ ಬದಲಾಯಿಸ್ಕೊಂಡ್ಬಿಡ್ತೀನಿ.
1: ಗುಡ್ ನೈಟ್.
0: ನೈಟ್.
1: ಬಾಯ್.
2: ಹಾಯ್ ಗೀತಾ. ಆ ದಿವಸ ಕಾಲೇಜ್ನಲ್ಲಿ ಎಲ್ಲರ ಮುಂದೆ ಕೆನ್ನೆ ಕೊಡ್ದಲ್ಲ.

0: ಜಯ ಸಿಂಗರ್ ನನ್ ಮಗನೇ, ಇಷ್ಟಕ್ಕೆ ಮುಗಿತು ಅಂತ ತಿಳ್ಕೊಂಬೇಡ, ಇದನ್ನೆಲ್ಲ ವಾಪಸ್ ಕೊಡ್ತೀನಿ.
1: ಯಾರ್ ನೀವು ಇಷ್ಟೊತ್ತಿನಲ್ಲಿ ಇಲ್ಲಿ ಒಬ್ರೆ ಏನ್ ಮಾಡ್ತಿದ್ದೀರಾ?
2: ನಿಮ್ ಪ್ರೋಗ್ರಾಮ್ ಮುಗ್ಬಿಟ್ಟು ಮನೆಗೆ ಹೋಗ್ತಿದ್ದೆ, ಅಷ್ಟೊಂದು ಕಾಲೇಜ್ ಗುಂಡಗಳು ಬಂದು.
1: ಬನ್ನಿ ಕಾರಲ್ಲಿ ಬನ್ನಿ, ಮನೆಯವರೆಗೆ ಡ್ರಾಪ್ ಮಾಡ್ತೀನಿ ಬನ್ನಿ.
2: ಬೇಡಿ, ನಾನು ಬಸ್ಸಲ್ಲಿ ಹೋಗ್ತೀನಿ.
1: ಪರವಾಗಿಲ್ಲ ಬನ್ನಿ, ಡ್ರಾಪ್ ಮಾಡ್ತೀನಿ. ಲೇ ಹನುಮಂತ, ಅಲ್ಲೆಲ್ಲ ಬಿದ್ದಿದ್ದಾರೆ ನೋಡು, ಅಲ್ಲೊಬ್ಬ ಇನ್ನೊಬ್ಬ ಅಲ್ಲೆಲ್ಲೋ, ಅವ್ರಿಗೆ ಸರಿಯಾಗಿ ಕಟ್ಕೊಂಡು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗು.
3: ಸರಿ ಸರ್.
1: ಬನ್ನಿ ಕೂತ್ಕೊಳ್ಳಿ.
3: ಸರ್ ನಾ ಒಬ್ಬಳೇ ಹೋಗ್ಬೇಕಾ?
1: ಯಾಕೋ ಹೆದರಿಕೆ? ನಾನು
3: ಹೆದರಿಕೆ ಯಾರಿಗೆ ಸರ್, ನೋಡಿ ಸ್ವಲ್ಪ ಭಯ ಅಷ್ಟೇ.
1: ಬನ್ನಿ ಕೂತ್ಕೊಳ್ಳಿ.
2: ನನ್ನ ಮನೆ ಹತ್ತಿರ ಇದೆ ರೀ.
1: ಪರವಾಗಿಲ್ಲ ಬನ್ನಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನೀರು ಕುಡಿತೀರಾ? ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ವಾಟರ್?
2: ಥ್ಯಾಂಕ್ ಯು. ನೀರ್ ತಾನೆ?
1: ಅಯ್ಯಯ್ಯೋ, ಸಾಕ್ಷಾತ್ ಕಾವೇರಿ ಮಾತೇನೆ ಪ್ರತ್ಯಕ್ಷವಾಗಿ ಬಾಟಲ್ ಅಲ್ಲಿ ಉದ್ಭವಿಸಿದ್ದಾಳೆ.
2: ಸಾರಿ, ನನ್ನಿಂದ ನಿಮ್ ಬಹಳ ತೊಂದರೆ ಆಯ್ತಲ್ಲ.
1: ತೊಂದರೆ ಆಗ್ಬೇಕಾಗಿತ್ತು, ತಪ್ತಲ್ಲ. ನಿಮ್ ಹೆಸರೇನು?
2: ಆಗ್ಲೇ ಮರ್ತ್ಬಿಟ್ರ?
1: ಅದು ಏನಂದ್ರೆ ಹೆಸರುಗಳು ಕೇಳ್ತಾನೆ ಇರ್ತೀನಿ, ಮುಖಗಳನ್ನ ನೋಡ್ತಾನೆ ಇರ್ತೀನಿ, ಮರಿತಾನೆ ಇರ್ತೀನಿ. ಅಯ್ಯನ್ ನಿಮ್ ಹೆಸರು?
2: ಗೀತಾ. ಇಲ್ಲಿ ರೈಟ್ ಹೋಗಿ. ಸೆಕೆಂಡ್ ಇಯರ್ BSc. ಬ್ಯಾಡ್ಮಿಂಟನ್ ತುಂಬಾ ಚೆನ್ನಾಗಿ ಆಡ್ತೀನಿ. ಇನ್ಫ್ಯಾಕ್ಟ್ ಐ ಆಮ್ ದಿ ಯೂನಿವರ್ಸಿಟಿ. ಇಲ್ಲಿ ರೈಟ್ ಹೋಗಿ.
1: ಯೂನಿವರ್ಸಿಟಿ ಚಾಂಪಿಯನಾ ನೀವು? ಮೈ ಗಾಡ್, ನನಗೂ ಆಟ ಅಂದ್ರೆ ಬಹಳ ಇಷ್ಟ.
2: ಆಡ್ಬೇಕು, ಆರೋಗ್ಯಕ್ಕೆ ಬಹಳ ಒಳ್ಳೇದಾಗುತ್ತೆ.
1: ಎಸ್ಪೆಷಲಿ ನಿಮ್ ಬ್ಯಾಡ್ಮಿಂಟನ್ ಇದೆಯಲ್ಲ, ಬ್ಯಾಡ್ಮಿಂಟನ್ ಅಂದ್ರೆ ನನ್ನ ಪ್ರಾಣ. ಏನ್ ಮಾಡೋದು, ಬ್ಯಾಟ್ ಹಿಡಿಯೋಕ್ ಬರಲ್ವೇ?
2: ಇಲ್ಲಟ್ ಹೋಗಿ, ನಾನ್ ಹೇಳ್ಕೊಡ್ತೀನಿ. ಅದ್ರಲ್ಲಿ ಏನಿದೆ?
1: ನೀವು ನನ್ಗೆ ಹೇಳ್ಕೊಡ್ತೀರಾ? ಮೈ ಗಾಡ್, ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ ಬ್ಯಾಡ್ಮಿಂಟನ್ ಚಾಂಪಿಯನ್ ನನ್ಗೆ ಬ್ಯಾಡ್ಮಿಂಟನ್ ಹೇಳ್ಕೊಡ್ತಾಳ? ಯಾವಾಗ?
2: ಎನಿ ಟೈಮ್. ನಮ್ ಕ್ಲಬ್ಗೆ ಬನ್ನಿ, ಬಿಟ್ವೀನ್ 4 and 6 ಯಾವಾಗ್ಲೂ ಅಲ್ಲೇ ಇರ್ತೀನಿ.
1: ಬನ್ನಿ, ಒನ್ ಆಫ್ ದೀಸ್ ಡೇಸ್ ಖಂಡಿತ ನಾನು ಬಂದೇ ಬರ್ತೀನಿ, ಡೆಫಿನೆಟ್ಲಿ.
2: ಪ್ರಾಮಿಸ್? ನಿಮ್ ಪ್ರಾಮಿಸ್ ಎಷ್ಟು ಪರ್ಸೆಂಟ್ ಸತ್ಯ?
1: 100%.
2: ಹೌದಾ?
1: ಏನಾಯ್ತು?
2: ಮನೆ ಬಂತು
1: ಅಷ್ಟೇನಾ? ಗುಡ್ ನೈಟ್.
2: ಗುಡ್ ನೈಟ್. ಥ್ಯಾಂಕ್ ಯು. ಸಾರಿ ಫಾರ್ ದ ಟ್ರಾಬಲ್. ಬೈ ಬೈ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ರೀ. ಕ್ಲಬ್ಗೆ ಬನ್ನಿ. ಗುಡ್ ನೈಟ್. ಕ್ಲಬ್ಗೆ ಬನ್ನಿ.
4: ಗೀತಾ, ಗೀತಾ, ನಿನ್ಗೋಸ್ಕರ ಬಿಸಿ ಹಾಲು ತಂದಿದ್ದೀನಿ, ಕುಡಿದು ಬಿಟ್ಟು ಮಲಗು. ಹಾಲು ಕುಡಿ ಗೀತಾ.
2: ಸಾರಿ.
4: ಸಾರಿ ಯಾಕೆ? ಸಾರಿ,
2: ಯು ಆರ್ ಎ ಗ್ರೇಟ್ ಸಿಂಗರ್.
4: ನಾನು ಸಿಂಗರ್ ಅಲ್ಲ ಕಣೆ, ಡಾಕ್ಟರ್.
2: ಇಲ್ಲ, ನಿಜವಾಗ್ಲು ಯು ಆರ್ ದ ಗ್ರೇಟೆಸ್ಟ್. ನೀವು ಫಾರಿನ್ ಹೋದ್ರೆ ಖಂಡಿತ.
4: ಮುಗೀತು ಈ ಕೇಸ್, ಮುಗೀತು. ತಪಿ, ಇನ್ನೇನು ಇವಳಿಗೆ ಬೇಕಾಗಿಲ್ಲ. ಇವಳು ಯಾವುದೋ ಸೊಪ್ಪು ಲೋಕದಲ್ಲಿ ಇದ್ದಾಳೆ. ನಿನ್ ಬಾ.

0: ಹಲೋ
1: ಹೊರತು ಅದೇ ಸ್ವೀಟ್ ವಾಯ್ಸ್ ಇಂದ ಹುಡುಗಿರ ಜೊತೆ ಮಾತಾಡೋ ಬುದ್ಧಿ ಕೊಡ್ಲಿಲ್ಲ ಅಲ್ಲ ಸರ್, ಅನ್ಯಾಯ ಮಾಡ್ಬಿಟ್ಟ ಸರ್, ಅನ್ಯಾಯ ಮಾಡ್ಬಿಟ್ಟ. ದೇವ್ರು ನನಗೆ ಸ್ವೀಟ್ ವಾಯ್ಸ್ ಕೊಡ್ಲಿಲ್ಲ, ಆದ್ರೆ ನನ್ನ ಹೃದಯ ಸ್ವೀಟ್, ನನ್ನ ಬುದ್ಧಿ ಸ್ವೀಟ್, ನನ್ನ ಮನಸ್ಸು ಸ್ವೀಟ್, ನಾನೇ ಒಂದು ಸ್ವೀಟ್ ರಸಗುಲ್ಲ ಸರ್. ಆ ಹುಡುಗಿ ನನಗೇನಾದ್ರೂ ಫೋನ್ ಮಾಡಿದ್ದಿದ್ರೆ
0: ಏನಪ್ಪ ಮಾಡ್ತಿದ್ದೆ,
1: ಫೋನ್ನಲ್ಲೇ ಒಂದು ಡ್ಯುಯೆಟ್ ಹಾಡ್ತಿದ್ದೆ.
0: ಹನುಮಂತ, ನಿನ್ನ ಮಧುರ ಧ್ವನಿ ಕೇಳಿ ಆ ಹುಡುಗಿ ಅಲ್ಲಿಂದ ಇಲ್ಲಿ ಓಡ್ ಬಂದು ಫೋನ್ ತೆಗೆದು ನಿನ್ನ ಬಾಯಲ್ಲಿ ತುರುಕ್ತಿದ್ಲು.
1: ಸರ್, ನಾನು ನಿಮ್ ಕ್ಲೀನರ್ ಆಗಿದ್ನಲ್ಲ ಅವಾಗ್ನಿಂದ ನೋಡ್ತಾ ಇದ್ದೀನಿ, ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನೂರಾರು ಹುಡುಗಿ ನಿಮಗೆ ಫೋನ್ ಮಾಡ್ತಾರೆ, ಆದ್ರೆ ಒಂದು ಹುಡುಗಿನೂ ನಿಮ್ ಮನಸ್ಸು ಗೆದ್ದಿಲ್ವಲ್ಲ, ಅದ್ಯಾಕ ಸರ್?

0: ಹಲೋ, ಯಾರು? ಹೂ ಸ್ಪೀಕಿಂಗ್? ಹಲೋ, ನಂಗೆ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಹಲೋ ನೋಡಿ, ನಿಮ್ ಜೊತೆಲಿ ತಮಾಷೆ ಮಾಡಕ್ಕೆ ಟೈಮ್ ಇಲ್ಲ ನನ್ಗೆ. ಹುಚ್ಚು ಹುಡುಗಿರು.
1: ನಾಯಿಗೂ ಔಷಧಿ ಕೊಟ್ಟೆ, ನಾನು ಕೊಡ್ದೆ, ಹಂಗೆ ಅಪ್ಪ ಅವ್ರಿಗೂ ಕೊಟ್ಟೆ.
2: ಅಪ್ಪ ಅವ್ರು
1: ನೀವ್ ಹೇಳಿದಂಗೆ ಬಿಲ್ ತಗೊಂಡೋಗಿ ಕೊಟ್ರ, ಅವ್ರು ಬಿಲ್ ಬೇಡ ಬಿಲ್ಲೋ ತಗೊಂಬ ಅಂತ ಹೇಳಿದ್ರು, ಅದಕ್ಕೆ ತಗೊಂಡೋಗ್ತಿದ್ದೆ.
2: ಆಯ್ತಾ ಸ್ವಾತಿ?
3: ಸತೀಶ್ ಅಲ್ಲಿ ಬೆಳಗ್ಗೆ ಆಫೀಸ್ ಹೋದ್ರಮ್ಮ. ಗೀತಾ ಇಲ್ಲಿ ಕಾಣಿಸ್ತಾ ಇಲ್ಲ.
1: ಅಲ್ ನೋಡ್ರ, ಬೆಳಗ್ಗೆಯಿಂದ ಫೋನ್ ಮೇಲ್ ಫೋನು, ಫೋನ್ ಮೇಲ್ ಫೋನು ಅಂತ ಕಾಲ್ ಮೇಲ್ ಕಾಲ್ ಹಾಕೊಂಡ್ ನಿಂತೆ ಅವ್ರೆ.
2: ಗೀತಾ, ಯಾರ್ದು ಫೋನ್? ಏ ಗೀತಾ, ಯಾರ್ದೇ ಫೋನ್?
3: ರಾಂಗ್ ನಂಬರ್ ಅಮ್ಮ.
1: ಇನ್ಮೇಲ್ ಬರೋದೆಲ್ಲ ಬರೀ ರಾಂಗ್ ನಂಬರ್ಗಳೇ.
2: ಸರಿ ಸರಿ ಪಾಪ. ಸ್ವಾತಿ, ಹಾಲ್ನ ಅವ್ನು ಬರ್ತಾನೆ, ಅವ್ನಿಗೆ ದುಡ್ಡು ಕೊಡ.
3: ಸರಿಮ್ಮ.
0: ಹನುಮಂತ, ನೀನ್ ಸ್ವಲ್ಪ ಶಟ್ ಅಪ್. ಟ್ವೆಂಟಿ ಫಸ್ಟ್ ಬೇಕೇ ಬೇಕು.
4: ಹೌದು ಅಣ್ಣ.
0: ಹಲೋ, ಟ್ವೆಂಟಿ ಫಸ್ಟ್
3: ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ.

0: ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್
1: ಬನ್ನಿ ಬನ್ನಿ
0: ಹನುಮಂತ
2: ಸರ್ ಸರ್ ಈ ಹುಡುಗಿರು ಎಲ್ಲಿ ಹೋದ್ರೂ ಬಿಡಲ್ಲ ಅನ್ನ ಸಾವಿರ ಬರ್ತಾರ
1: ಹೀಗ್ ಬ್ಯಾಟ್ ಹಿಡ್ಕೊಳ್ಳಿ ಅಯ್ಯೋ
2: ಲವಾಲ್
1: ಪರವಾಗಿಲ್ಲ ಮೊದಲನೇ ಸಲ ಹೀಗಾಗತ್ತೆ ಆಡಿ ನೋಡಿ ಬ್ಯಾಟ್ ಹೀಗ್ ಹಿಡ್ಕೋಬೇಕು
0: ಆಮೇಲೆ ಮೇಡಮ್ ಮೇಡಮ್ ಎಲ್ಲಿದ್ರ ನೀವು ಮೇಡಮ್
2: ಏನ್ ಮಾಡ್ತಿದ್ಯ ನೀ ನಾಡೆ
0: ನನಗೆ ಆಟ ಆಡಕ್ ಬರಲ್ಲ ನಿಮ್ಮ ಆಟ ಪಾಪ ಎಲ್ಲ ಕೆಡ್ಸ್ಬಿಟ್ಟೆ ನನ್ಗೇನು ಆಗಿಲ್ಲ ಬಿಡಿ ಏನು ಆಗಿಲ್ಲ ನಿಮ್ಮ ಹೆಸರೇನಂದ್ರೆ
1: ಆಗ್ಲಿ ಮರ್ತ್ಬಿಟ್ರ ನಿಮ್ ಹೆಸರು ಆದ್ರೂ ಜ್ಞಾಪಕ ಇದೆಯಾ ನಿಮ್ಗೆ
0: ನನ್ನ ಹೆಸರ ಬೆಳಗ್ಗೆ ಎದ್ದ ತಕ್ಷಣ ಒಬ್ರಲ್ಲ ಒಬ್ರು ಹೆಸರು ಕರೆದು ಬಿಡ್ತಾರೆ ಜ್ಞಾಪಕ ಬಂದ್ಬಿಡತ್ತೆ ಏನ್ ನಿಮ್ ಹೆಸರು
1: ಪೆನ್ ಇದೆಯಾ ನಿಮ್ ಹತ್ರ
0: ಪೆನ್ನು ಇರಬಹುದು ಇದೆ
1: ಓದಕ್ ಬರತ್ತಾ ಓದಿ ಕೈ ಕೊಡಿ ಗೀತಾ ಗೀತಾ ಗೀತಾ
0: ಓ ಗೀತಾ ಗೀತಾ
1: ನಾಲ್ಕು ದಿವಸ ಇದ್ರ ಮೇಲೆ ನೀರ್ ಹಾಕ್ಬೇಡಿ
0: ಮತ್ ನನ್ ಸ್ನಾನ
1: ಮಾಡ್ಬೇಡಿ
0: ಇನ್ನೇನ್ ಮಾಡ್ಲಿ
1: ಇದನ್ನೇ ನೋಡ್ತಾ ಕೂತಿದ್ರೆ
0: ಇದನ್ನೇ ಹಾಗೆ ಒಂದ್
2: ನಿಮಿಷ
0: ನೋಡಿ ಮೇಡಮ್ ಸ್ನಾನ ಹೇಗೆ ಮಾಡ
2: ಒಂದ್ ನಿಮಿಷ
0: ನೋಡಿ ಮೇಡಮ್ ಸ್ನಾನ ಮಾಡ್ತೀನಿ ಹನುಮಂತ ಸ್ನಾನ ಮಾಡಿದೆ ಮನ್ಸ ಕೆಲ್ಸ ನೀನ್ ಕಟ್ಕೊಂಡಿದ್ದೆ ನನ್ ತಪ್ಪಾಯ್ತು ನೋಡಿ ಮೇಡಮ್ ನಿಮ್ ಹೆಸರು ನ್ಯಾಪದಲ್ಲಿ ಇಟ್ಕೋತೀನಿ ಸ್ನಾನ ಮಾಡ್ತೀನಿ ಬರ್ಲಾ ಥ್ಯಾಂಕ್ ಯು ಎವ್ರಿವನ್ ಥ್ಯಾಂಕ್ಸ್ ಫಾರ್ ದ ಗೇಮ್
1: ನನ್ಗೋಸ್ಕರ ಒಂದು ಹಾಡು ಹೇಳ್ತೀರಾ
0: ಇಲ್ಲ ಇಲ್ಲ
1: ಹೌದು ಇಲ್ಲೇ ಹಾಡಿ
0: ದಯವಿಟ್ಟು ಬೇಡಿ ನನ್ ಗಂಟ್ಲು
1: ಪ್ಲೀಸ್
2: ಪರ್ಮಿಷನ್ ಕೊಡ್ತೀನಿ ಹಾಡಿ ಸರ್
0: ನೀನ್ ಪರ್ಮಿಷನ್ ಕೊಡ್ತೀಯಾ
2: ಇವರೆಲ್ಲರಿಗೋಸ್ಕರ ಸರ್ ಸರ್

0: ಯಾಕೆ ಮರಿ ಆವಾಗ ಆವಾಗ ಹಿಟ್ ತಿಂದು ಮೂರ್ಛೆ ಹೋಗ್ತೀಯಾ? ನೋಡು ನಿನ್ ಕಾಲೇಜ್ ಸ್ಟೂಡೆಂಟ್, ಇದೆಲ್ಲ ಯಾಕೆ ನಿನ್ಗೆ?
1: ಐ ಆಮ್ ಸಾರಿ ಸರ್, ಇನ್ ಮುಂದೆ ಇಂಥ ಕೆಲಸ ಮಾಡಲ್ಲ.
2: ಸರಿ ಹೋಗು.
1: ಐ ಆಮ್ ಸಾರಿ ಗೀತಾ.

0: ಏತ್ ಬಿತ್ತ ನಿಮ್ಗೆ?
1: ನನಗೇನಾಗಿಲ್ಲ ಬಿಡಿ, ಅದು ನಿಮ್ಗೆ ಏತ್ ಬಿದ್ದಿದೆ.
0: ಎಲ್ಲಿ
1: ನೋಡಿ, ಮೂಗಿನ ಕೆಳಗೆ.
0: ಇದೇನ್ ಪರವಾಗಿಲ್ಲ ಬಿಡಿ, ನಿಮ್ಗೆ ಏತ್ ಬಿದ್ದಿಲ್ಲ ತಾನೇ.
1: ಥ್ಯಾಂಕ್ ಯು, ನನಗೇನು ಆಗ್ಲಿಲ್ಲ. ನಿಮ್ ಹೆಸರೇನಂದ್ರಿ? ಯಾಕೆ ಹೇಳಲ್ವಾ?
0: ಕಾರ್ನಲ್ಲಿ ಹೇಳಿದ್ ಮತ್ ಬಿಟ್ರ, ನಿಮ್ ಕೈ ಮೇಲೆ ಬರ್ದಿದ್ ಮತ್ ಬಿಟ್ರ.
1: ಮೈ ಗಾಡ್, ನೀವು ಗೀತಾ ಅಲ್ಲ? ಯಾಕ್ ಗೀತಾ, ಯಾಕಷ್ಟು ಅಂತಂದ್ರೆ ತಗೊಂಡೆ?
0: ಯಾಕ, ನನ್ ಬುದ್ಧಿ ಇಲ್ಲ ಅದಕ್ಕೆ, ನನ್ ಸಂಗೀತ ಅಂದ್ರೆ ಆಸೆ ಅದಕ್ಕೆ, ನಿಮ್ಮನ್ ಕಂಡ್ರೆ ಇಷ್ಟ ಅದಕ್ಕೆ, ನಿಮ್ಮನ್ ಪ್ರೀತಿಸ್ತಿದ್ದೀನಿ ಅದಕ್ಕೆ.
1: ನೀನು ನನ್ನನ್ನ?
0: ಹೌದ್ ಸಂಜಯ್, ನಾನ್ ನಿಮ್ಮನ್ ಪ್ರೀತಿಸ್ತಿದ್ದೀನಿ.
2: ಮಿಸ್ಟರ್ ಸಂಜಯ್, ಏನ್ ನಡೀತು ಹೇಳಿ.
1: ಏನಿಲ್ಲ ಸರ್, ನಿಮ್ ಮಗಳು ನನ್ ಪ್ರೋಗ್ರಾಮಿಗೆ ಬಂದಿದ್ರು, ಅಲ್ಲಿ ಸರ್ ಪ್ರೌಢಿಗಳು ನುಗ್ಗಿ ಗಲಾಟೆ ಮಾಡಿದ್ರು. ನಿಜ ಹೇಳ್ಬೇಕಂದ್ರೆ ಶಿ ಸೇವ್ಡ್ ಮೈ ಲೈಫ್ ಸರ್. ಆದ್ರೆ ಇದ್ದಕ್ಕಿದ್ದಾಗ ಒಂಥರ ಕೆಂಪ್ ಬಂದ್ಬಿಟ್ಟು ಹೀಗಾಯ್ತು.
2: ಕೆಂಪ್ ಬಂದಾಗ ಅವಳು ಕಣ್ಣು ಕೆಂಪ್ಗಿತ್ತ?
1: ಐ ಥಿಂಕ್ ಸೋ. ಕಣ್ಣು ಗುಡ್ಡನೆ ಆಚೆ ಬಂದಾಗಿತ್ತು.
2: ಗೀತಾ, ಅವರೇ ನಿನ್ ಮನೆ ಕರ್ಕೊಂಡು ಬಂದಿದ್ದು. ಗೀತಾ, ಡಾಕ್ಟರ್ ಮೇಲೆ ಕರ್ಕೊಂಡು ಹೋಗಿ ಅವಳಿಗೊಂದು ಕಾಂಪೋಸ್ ಕೊಟ್ಟು ಮಲಗಿಸಿ. ಹಾಗೆ ಈ ಕಾರ್ಟು ನಾನು ನಾಳೆ ನನ್ನ ಕ್ಲಿನಿಕ್ಗೆ ಚೆಕಪ್ಗೆ ಕಳಿಸಿ. ನೀವ್ಯಾರು ಬರಬೇಕಾದಿಲ್ಲ. ಕಮ ಹಾಗೆ
3: ಬನ್ನಿಗಿದ್ದವಾ
2: ಡಾಕ್ಟರ್. ನಮ್ಮ ಗೀತಳಿಗೆ ಏನಾಗಿದೆ? ಗೀತನಿಗೆ ಏನಾಗಿದೆ? ನಥಿಂಗ್ ಟು ವರಿ. ನೀವು ಹಾರ್ಟ್ ಪೇಷಂಟು, ಟೆನ್ಷನ್ ತಗೋಬಾರ್ದು. ನಾನಿದ್ದೀನಿ.
1: ಥ್ಯಾಂಕ್ ಯು.
2: ನೀವು
4: ಇವರು ಸಂಜಯ್ ಅಂತ ಅವತ್ತು ಹಾಡಿ ಕುಣಿದು ಎಲ್ಲ ಮಾಡಿದ್ರಲ್ಲ, ಅವರೇ ಇವರು
2: ಅನ್ನಿಸ್ತು. ನೀವು ತುಂಬಾ ಉಪಕಾರ ಮಾಡಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್.
1: ನಿಮ್ಮ ಮಗಳ ಆರೋಗ್ಯದ ಬಗ್ಗೆ ನಾನು ಫೋನ್ ಮಾಡಿ ವಿಚಾರಿಸಬಹುದಾ? ನಿಮ್ಮ ಫೋನ್ ನಂಬರ್ ಏನು?
2: 8184. ಅಪ್ಪ ನೀ ಹೇಳು, ಇಲ್ಲ ನನಗೆ ಹೇಳಕ್ ಬಿಡು. ಏನೋ
4: ಸರಿ, ನೀವೇ ಹೇಳಿ.
2: 8184.

0: ಹಲೋ ಹಲೋ, ಯಾರು ಮಾತಾಡ್ತಿರೋದು? ಹೂ ಸ್ಪೀಕಿಂಗ್ ಪ್ಲೀಸ್?
1: ಗೀತಾ, ಹೇಗಿದೆಯಾ?

0: ಹಲೋ
1: ಹಲೋ ಸಂಜಯ್ನಾ? ಅವಾಗ ನೀವು ತಾನೇ ಫೋನ್ ಮಾಡಿದ್ದು?
0: ಹೌದು ನಾನೇ.
1: ನೋಡಿದ್ರ ನಿಮ್ ಧ್ವನಿ ಹೇಗ್ ಕಂಡು ಹಿಡ್ದೆ, ಬಟ್ ಯಾಕೆ ಸುಮ್ಮನೆ ಫೋನ್ ಇಟ್ಬಿಟ್ರಿ?
0: ಅದು ನಾನು ನಾನು
1: ನನ್ಗೆ ಗೊತ್ತಿತ್ತು ನೀವು ಫೋನ್ ಮಾಡೇ ಮಾಡ್ತೀರಾ ಅಂತ.
0: ಹೇಗಿದ್ಯಾ ಗೀತಾ?
1: ನನ್ಗೇನಾಗಿದೆ? ನಾನ್
0: ಏನಾಗ ಗೀತಾ? ಗೀತಾ ಗೀತಾ, ಫೋನ್ ಹಾಗೆ ಇಟ್ಕೊಂಡು ನಾನು ಬಂದ್ಬಿಡ್ತೇನೆ.
2: ಯಾರೋ ಯಾರೋ ರೀ ರೀ
3: ಏ ಮಿಸ್ಟರ್ ನಿಂತ್ಕೊಳ್ಳಿ. ಯಾರು ಬೇಕಾಗಿತ್ತು?
0: ನಾನು
3: ನಾನು ಸೀದಾ ಮನೆ ನುಗ್ತಾ ಇದ್ದೀರಾ? ಯಾರು ಹೇಳೋರು ಕೇಳೋರಿಲ್ವಾ?
0: ಹಾಗಲ್ಲ, ಗೀತನ್ಗೆ ಹುಷಾರಿಲ್ಲ,
3: ಅದಕ್ಕೆ
0: ಅದಕ್ಕೆ ನೋಡಕ್ ಬಂದೆ.
3: ನೋಡಕ್ ನೀವೇನ್ ಡಾಕ್ಟ್ರ ಇಲ್ಲ ಕಾಂಪೌಂಡ್ರ?
4: ಬಂದ್ಬಿಟ್ಟೆ. ಸತೀಶಪ್ಪ ಕರೆದ್ರ?
3: ನಿಮ್ಮನ್ನ ಯಾರು ಕರೆದ್ರು?
4: ಓ ನಮಸ್ಕಾರ.
0: ನಮಸ್ಕಾರ
4: ಸತೀಶಪ್ಪ, ಇವ್ರು ಸಂಜಯ್ ಅಂತ. ಗೀತವ ಥಿಯೇಟರ್ ಮುರ್ಚೆ ಹೋಗ್ಬಿಡ್ಲಿಲ್ರ, ಆಗ ಇವರೇ ಕರ್ಕೊಂಡ್ ಬಂದಿದ್ರ.
3: ಅದಕ್ಕೆ ಇಷ್ಟೊತ್ತಲ್ಲಿ ಮನೆಗೆ ಬರ್ಬೇಕಾ?
5: ನಿಧಾನಕ್ಕೆ ವಿಚಾರಿಸ್ರಿ, ಯಾಕ್ರಿ ಹಾಗೆ ರೇಗಾಡ್ತೀರಾ?
3: ಏನ್ ಸುಮ್ಮನೆ, ನಿನ್ ಯಾರು ಕರೆಯಿಲ್ಲ ಇಲ್ಲಿ?
4: ಸತೀಶಪ್ಪ ಇವರು ಬಹು ಚೆನ್ನಾಗಿ ಆಡ್ತಾರ.
3: ಆಡ್ತಾರೆ ನೋಡಿ, ಸಿಂಗರ್ಸು ಡ್ಯಾನ್ಸರ್ಸು ಇಷ್ಟೊತ್ತಿನಲ್ಲಿ ನಮ್ಮ ಮನೆಗೆ ಬರೋದಕ್ಕೆ, ಇದು ಕ್ಲಬ್ ಅಲ್ಲ, ಮರ್ಯಾದಸ್ತ್ರ ಮನೆ.
0: ಐ ಆಮ್ ಸಾರಿ, ಇದು ನನ್ಗೆ ಹೊಳಿಲಿಲ್ಲ. ಈ ಹೂ
3: ನಾನು ಕೊಡ್ತೀನಿ.
6: ಯಾಕಮ್ಮ ಫೋನ್ ಹಾಗೆ ಇಟ್ಕೊಂಡಿದ್ದೆ? ಗೊತ್ತಾಯ್ತು ಮಲಕ್ಕಮ್ಮ, ಬಂದ್ಬಿಟ್ಟು ಮಲ.
5: ಯಾರು ಕಳ್ಸಿದ್ರಣ್ಣ?
3: ಯಾರೋ ಸಿಂಗರ್ ಅಂತ, ಸಂಜಯ್ ಅಂತ.
5: ಸಂಜಯ್ ಬಂದಿದ್ದಾರೆ?
3: ನಾನು ಆಗ್ಲೇ ಅವ್ರಿಗೆ ಕಳ್ಸಾಯ್ತು. ಗೀತಾ, ಈ ಸಂಸಾರಸ್ತ್ರ ಮನೆ, ಹಾಡೋರು ಕುಣಿಯೋರು ರಾತ್ರಿ ಹೊತ್ತಲ್ಲಿ ಮನೆ ಹತ್ರ ಬರೋದು ಅಷ್ಟು ಚೆನ್ನಾಗಿ ಕಾಣಲ್ಲ.
6: ಏ ಹಾಡೋರು ಒಂದು ಅಕ್ಷಣ ಕೇವಲವ ಮಾತಾಡ್ಬೇಡ, ಹಾಡುಗಾರಿಕೆ ಸಂಭಾವಿತ ಕಲಿಯಪ್ಪ. ಪಾಪ ಆತ ಕಷ್ಟಪಟ್ಟು ಗೀತನ ಮನೆಗೆ ತಂದು ಬಿಟ್ಟು ಹೋಗಿದ್ದಾನೆ.
3: ಅದಕ್ಕೆ ರಾತ್ರಿ 11 ರಾತ್ರಿ ಮನೆ ಹತ್ರ ಬರ್ಬೇಕಪ್ಪ ಅವನು?
5: ನಿನ್ ಸ್ನೇಹಿತರು ಇಡೀ ರಾತ್ರಿ ಮನೇಲಿ ಬಿದ್ದಿರ್ತಾರಲ್ಲ, ನಾನೇನಾದ್ರೂ
3: ಹೇಳ್ತೀನಾ?
6: ಸತೀಶ್ ಮತ್ಲೇ ಹುಷಾರಿಲ್ಲ, ಅವಳ ಮೇಲೆ ಕೈ ಮಾಡ್ತೀಯ ನೀನು?
3: ಹುಷಾರಿಲ್ದೆ ರೂಮ್ ಅಲ್ಲಿ ಬಿದ್ದಿರ್ಬೇಕು.
5: ಬಿತ್ತಾರಲ್ಲ, ಏನು ಮಾಡ್ತೀಯ?
3: ಗೀತಾ ನಿಂಗ್ ಹಲ್ಲು
6: ತೋರಿಸ್ಬಿಟ್ಟು. ಸತೀಶ್ ನೀ ದೊಡ್ಡವನು, ಚಿಕ್ಕ ಹುಡುಗಿ ಬುದ್ಧಿ ಹೇಳ್ಬೇಕಾದನು ನೀನೇ ಹೊರಟಾಗಿ ನಡ್ಕೋತೀಯಲ್ಲೋ.
3: ಅಪ್ಪ ಅವಳ ಚಿಕ್ಕ ಹುಡುಗಿನ, ಈ ಚಿಕ್ಕ ಹುಡುಗಿ ದಿನ ಮನೆಗೆ ಲೇಟ್ ಆಗಿ ಬರ್ತಾ ಇದ್ದಾಳೆ. ಯಾರಾದ್ರೂ ಯಾಕೆ ಅಂತ ಕೇಳಿದಾರ? ದಿನ ಸಂಜಯ್ ಮ್ಯೂಸಿಕ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ದಾಳೆ. ಯಾರಾದ್ರೂ ಯಾಕೆ ಅಂತ ಕೇಳಿದಾರ?
5: ಏನ್ ಬೇಕಾದ್ರೂ ಕೇಳಿ, ನೀನೇನ್ ತಲೆ ಕೆಡ್ಸ್ಕೋಬೇಕಾಗಿಲ್ಲ.
7: ನೀವ್ ಯಾಕೆ ಬಂದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು. ಗೀತಾ ಜೊತೆ ನೀವ್ ಯಾಕೆ ಬಂದ್ರಿ?
0: ನಾನಾ ಸರ್? ಅದು ಗೀತಾ ಒಂಟಿಯಾಗಿ ಹೋಗ್ತಾಳಲ್ಲ ಸರ್. ಇಲ್ಲ ಸರ್, ಒಂಟಿಯಾಗಿ ಹೋಗ್ಬಾರ್ದು ಅದಕ್ಕೆ ನಾನು ಬಂದೆ ಸರ್ ಅಷ್ಟೇ. ಆದ್ರೆ ಗೀತಾ
7: ಅಂದ್ರೆ ಒಂಟಿಯಾಗಿ ಹೋಗೋ ಹುಡುಗರಿಗೆಲ್ಲ ನೀವೇನ ಜೊತೆ?
0: ಹೌದು ಸರ್. ಇಲ್ಲ ಸರ್, ನಾನು ಒಂಟಿನೇ ಸರ್. ಆದ್ರೆ ಗೀತಾ
7: ಮಿಸ್ಟರ್ ಕೆಲ್ಸಕ್ಕೆ ಬರ್ದು ಇದೊಂದ್ಸಲ ಹೇಳ್ಬೇಡಿ ನನ್ನ ಹತ್ರ.
0: ಇಲ್ಲ ಸರ್, ಕೆಲ್ಸ ನಾನು
7: ರೀಸನ್. ರೀ ಮಿಸ್ಟರ್, ಈ ತುಂಟಿನ, ಈ ಹಠಮಾರಿನ, ಈ ಜಗಮುಂಡಿನ ಹ್ಯಾಗ್ರಿ ಬುಟ್ಟಿಗೆ ಹಾಕೊಂಡ್ರಿ?
0: ಬುಟ್ಟಿ ಸರ್? ಯಾವ ಬುಟ್ಟಿ ಸರ್?
7: ಹುಡುಗಿ ಅಮ್ಮಂಗೆ ವಿಷಯ ಗೊತ್ತಾ?
0: ಕೇಳಲಿಲ್ಲ ಸರ್.
5: ಹುಡುಗಿ ಅಪ್ಪನಿಗೆ ವಿಷಯ ಗೊತ್ತಾ?
0: ಗೊತ್ತಿಲ್ಲ.
5: ನಿಮ್ ವಯಸ್ಸೆಷ್ಟು?
0: 24.
5: ವೆರಿ ಗುಡ್. ಹುಡುಗಿ ಎಜುಕೇಶನ್ ಮುಗಿಯೋ ತನಕ ಕಾಯಕ ಆಗತ್ತಾನೆ?
0: ಎಜುಕೇಶನ್ ಯಾಕೆ ಮೇಡಮ್, ಷಷ್ಟ ಪೂರ್ತಿ ಆಗೋರಿಗೆ ಕಾಯಕ ಸಿದ್ಧವಾಗಿದೆ ನಾನು.
5: ಏ ಮಿಸ್ಟರ್, ಕಾಮಿಡಿ ಮಾಡ್ಬೇಡಿ, ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಕೊಡಿ.
0: ಎಸ್ ಮೇಡಮ್.
5: ಅವ್ಳು ಕಂಡ್ರೆ ನಿಮ್ಗೆ ಇಷ್ಟನಾ?
0: ಇಲ್ಲ.
5: ಏನು?
0: ಅವಳನ್ ಕಂಡ್ರೆ ನನ್ ಪ್ರೀತಿ.
5: ಸಂಜು.
0: ಗೀತಾ.
5: ಸಂಜು.
0: ಐ ಲವ್ ಯು ಗೀತಾ.
5: ಐ ಲವ್ ಯು.

0: ಗೀತಾ ಬಾಯಲ್ಲಿ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು?
1: ಗೀತಾ ಎಲ್ಲಿ ಹೋಗಿದ್ದೆ ಇಷ್ಟೊತ್ತು?
2: ಅಮ್ಮ ಆಟ ಬಹಳ ಚೆನ್ನಾಗಿತ್ತು.
3: ನನಗ್ ಗೊತ್ತು ಗೀತಾವ ಎಲ್ಲೋಗಿತ್ತು ಅಂತ.
1: ಏನೋ ಅದು ಅಂದ್ರೆ
0: ಏನದು ಗುಟ್ಟು?
3: ನಿಂದಲ್ಲ ನಿಂದಲ್ಲಮ್ಮ ಬೇರೆ.
0: ಕಮಾನ್ ಕಮಾನ್ ಹೋಗಿ, ನೀವಿಬ್ರು ಮೇಲ್ ಹೋಗಿ.
1: ಏನೇ ಇದು, ನಮ್ಮನ್ನು ಇಷ್ಟು ಬೇಗ ಮೇಲೆ ಕಳಿಸ್ತಾ ಇದ್ದಿ?
0: ತಮಾಷೆ ಮಾಡ್ಬೇಡಿ, ಹೋಗಿ ಅಂದ್ರೆ ಹೋಗಿತ ಅಪ್ಪನಿಗೆ ಔಷಧಿ ಕೊಡು.
1: ಯಾವ ನೋಡ್ರು ಔಷಧಿ ಔಷಧಿ ಔಷಧಿ ಔಷಧಿ ಬಾಮ ಹೋಗೋಣ. ಇಬ್ಬರು ಡಾಕ್ಟರ್ ಸೇರ್ಕೊಂಡು ರೋಗಿಗಳ ಕೊಲೆ ಮಾಡಿ ಸಾಯಿಸ್ಲಿ.
3: ಅಪ್ಪನ ಪೇಷಂಟ್ ಬದುಕ್ಸೋಕೆ ಡಾಕ್ಟರ್ಗಳು ಸಾಯ್ತಾರೆ ಗೊತ್ತಾ?
1: ಏನ್ ಮಹಾ ಮಾಡ್ತೀನ ನಮ್ಗೆಲ್ಲ ಗೊತ್ತಿದೆ. ಸರಿ
4: ಡಾಕ್ಟರ್, ಟೆಸ್ಟ್ ಮಾಡಿದ ರಿಪೋರ್ಟ್ ಹೇಳ್ತೀನಿ ಅಂದ್ರಲ್ಲ.
5: ಹೇಳ್ಬೇಕು ಅಂತಾನೆ ಇದ್ದೆ, ಅವರೆಲ್ಲ ಇದ್ರಲ್ಲ ಅಂತ ಸುಮ್ಮನಾದೆ.
4: ಈಗ ಹೇಳಿ
5: ಎಕ್ಸ್ರೇ ರಿಪೋರ್ಟ್ ಬ್ಲಡ್ ಅನಾಲಿಸಿಸ್.
4: ರಿಪೋರ್ಟ್ನಲ್ಲಿ ಏನಿದೆ ಡಾಕ್ಟರ್ ನೀವೇ ಹೇಳಿ.
0: ಹೇಳಿ ಡಾಕ್ಟರ್ ಪ್ಲೀಸ್.
5: ಅದನ್ನು ಕೇಳೋಷ್ಟು ಧೈರ್ಯ ಇದೆ ನಿಮಗೆ? ಗೀತಂಗೆ ಕ್ಯಾನ್ಸರ್.
3: ಶ್ರೀನಿವಾಸ್
5: ನೀವೇ ಕೆಳಗಿಲ್ ಬಂದ್ರಿ? ಈ ಮನೆಯಲ್ಲಿ ಹಾರ್ಟ್ ಪೇಷಂಟ್ ಯಾರು? ನೀವು ತಾನೆ? ಸ್ಟಾಪ್, ನಾವ್ ಯಾವ್ದು ಕೇಸ್ ಡಿಸ್ಕಸ್ ಮಾಡ್ತಾ ಇದೀವಿ, ಪ್ಲೀಸ್ ಗೋ. ಡಾಕ್ಟರ್ ಮುಕ್ತಾ ಪರವನ್ ಸೇಕ್ ಟ್ರೈ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಕಮಾನ್.
0: ನನಗೆ ನಂಬೋಕ್ಕಾಗ್ತಾ ಇಲ್ಲ ಡಾಕ್ಟರ್, ನಂಬೋಕ್ಕಾಗ್ತಾ ಇಲ್ಲ. ಗೀತನಿಗೆ ಇನ್ನೂ 18 ವರ್ಷ, ಆ ಮಗುಗೆ
5: ಏನ್ ಮಾಡ್ತೀವಿ ಡಾಕ್ಟ್ರೆ? ಈ ಹಾಳು ಕಾಯಿಲೆಗೆ ವಯಸ್ಸಿನ ಮಿತಿ ಇಲ್ವೇ?
0: ಇದನ್ನು ವಾಸಿ ಮಾಡೋಕ್ಕಾಗಲ್ವೇ?
5: ಆಗೋಲ್ಲ ಅಂತ ನಿಮಗೂ ಗೊತ್ತಿದೆ, ಆದರೆ ಹೆತ್ತು ಕರಳು ಸತ್ಯನ ಒಪ್ಪಕ್ಕೆ ತಯಾರಿಲ್ಲ
0: ಡಾಕ್ಟರ್. ಆ ಅಮೆರಿಕನ್ ವಂಡರ್ ಡ್ರಗ್ ಕ್ಯಾನ್ಸರ್ನ ಕ್ಯೂರ್ ಮಾಡುತ್ತೆ, ಅದನ್ನು ಉಪಯೋಗಿಸಿದ್ರೆ?
5: ಡಾಕ್ಟರ್ ಹಾಗೆ ಸಾಧ್ಯ ಇದ್ರೆ ನನ್ನ ಜೀವ ಕೊಡ್ತಿದ್ದೆ ವಿನಃ ಈ ಯೂಸ್ಲೆಸ್ ರಿಪೋರ್ಟ್ಸ್ ಅಂತ ನಿಮಗೆ ತೋರಿಸ್ತಾ ಇರಲಿಲ್ಲ.
0: ದೇವರೇ ದಯೆ ತೋರಿಸು, ನನ್ನ ಕಂದನ ಮೇಲೆ ಕಲಿಕಲ ತೋರಿಸು. ನನ್ನ ಮಗುನ ನನ್ನಿಂದ ದೂರ ಮಾಡಬೇಡ, ದೂರ ಮಾಡಬೇಡ.
5: ಇಲ್ಲ ಡಾಕ್ಟರ್, ನಾವೆಲ್ಲ ಸೇರಿ ಎಷ್ಟೇ ಕಣ್ಣೀರ್ ಅಭಿಷೇಕ ನಡೆಸಿದ್ರು ಈ ವಿಷಯದಲ್ಲಿ ದೇವರಿಗೆ ಕರುಣೆ ತೋರ್ಸಕ್ಕಾಗಲ್ಲ. ಯಾಕೆ ಗೊತ್ತು? ಇದು ಜೀವ ಬಲಿ ತಗೊಳ್ಳೋ ಕೊಟ್ಟಿರೋ ಕಾಯಿಲೆ, ಅದಕ್ಕೆ ನೀವು ಧೈರ್ಯವಾಗಿರ್ಬೇಕು. ಈಗತ್ತು ಗಲಾಟೆ ಮಾಡಬಾರ್ದು. ಗೀತಾ ಕ್ಯಾನ್ಸರ್ ವಿಷಯ ಅವ್ರ ತಂದೆಗೇನಾದ್ರೂ ಗೊತ್ತಾದ್ರೆ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಮೊದಲೇ ಹಾರ್ಟ್ ಪೇಷಂಟ್, ಅಕಸ್ಮಾತ್ ಗೀತಾಗೆ ವಿಷಯ ಗೊತ್ತಾದ್ರೆ ಅವಳ ಸ್ಥಿತಿ ಏನು? ಪಾಪ, ಆ ಮಗು ಇನ್ನು 3 ದಿವಸ ಇರುತ್ತೋ ಇಲ್ಲ 30 ದಿವಸ ಇರುತ್ತೋ.
0: ಐ ಕಾಂಟ್ ಬೇರ್ ದಿಸ್ ಡಾಕ್ಟರ್, ಐ ಕಾಂಟ್ ಬೇರ್ ದಿಸ್. ನನ್ನಿಂದ ಸಹಿಸ್ಕೊಳ್ಳಕ್ಕಾಗ್ತಾ ಇಲ್ಲ ಡಾಕ್ಟರ್.
5: ನೀವು ಸಹಿಸ್ಕೊಳ್ಳಬೇಕು, ಅಪ್ಪನ ಇವರು ಡಾಕ್ಟರ್.
0: ಅಲ್ಲ ಅಲ್ಲ, ನಾನು ಡಾಕ್ಟರ್ ಅಲ್ಲ, ನಾನು ಡಾಕ್ಟರ್ ಅಲ್ಲ, ನಾನು ಗೀತನ್ ತಾಯಿ, ನಾನು ಗೀತನ್ ತಾಯಿ.
6: ಕಂಗ್ರಾಚುಲೇಷನ್, ತುಂಬಾ
7: ಚೆನ್ನಾಗಿ ಆಡಿದೆ ಅಮ್ಮ.

0: ಆದ್ರೆ ವರ್ಲ್ಡ್ ಚಾಂಪಿಯನ್ ಆಗ್ಬಿಡ್ತೀನಲ್ಲ.
1: ಹಾಗೆ ಆಗ್ತೀಯ.
0: ಅಮ್ಮ, ಮುಂಚೆ ನಾನು ಎರಡೆರಡು ಗೇಮ್ ಆಡಿದ್ರು ಒಂಚೂರು ಸುಸ್ತಾಗ್ತಿರ್ಲಿಲ್ಲ, ಈಗ ಸ್ವಲ್ಪ ಆಡಿದ್ರು ಸಾಕು ಬಹಳ ಸುಸ್ತಾಗೋಗತ್ತೆ. ಯಾಕಮ್ಮ?
1: ಅದು ನೀನ್ ತುಂಬಾ ಔಷಧಿ ತಗೋತಾ ಇದೆಯಲ್ಲ, ಅದ್ರ ರಿಯಾಕ್ಷನ್ ಇರ್ಬೋದು. ನಾನು ಡಾಕ್ಟರ್ ಅಂಕಲ್ ಹತ್ರ ಹೇಳಿ ಔಷಧಿ ಬದಲಾಯಿಸ್ತೀನಿ.
0: ಏನಮ್ಮ ಮಾತೆತ್ರೆ ಡಾಕ್ಟರ್ ಅಂಕಲ್ ನ ಕರಿತೀಯಲ್ಲ, ನೀನ ಬೇರೆ ಮೆಡಿಸಿನ್ ಬರ್ಕೊಡು.
1: ತಪ್ಪು ಕಂದ, ನಮ್ಮನೆ ಔಷಧಿ ನಮ್ಮ ಮಕ್ಕಳಿಗೆ ದಕ್ಕೋಲ್ಲ. ಬಾ ಮನೆಗೆ ಹೋಗೋಣ.
0: ಅಪ್ಪ ಯಾಕೆ ಬರ್ಲಿಲ್ಲ?
1: ನಾನು ಅವ್ರನ್ನ ವಾಕ್
2: ಕಳಿಸಿದ್ದೀನಿ.
3: ಮೊದ್ಲು ಔಷಧಿ ತಗೊಳ್ಳಿ. ಯೋರಾಮ, ನನಗ್ ಒಳ್ಳೆ ವಾಕಿಂಗ್ ಆಯ್ತಲ್ಲ. ಈ ಬಿಲ್ ತಗೊಳ್ಳಿ ಅಂದಾಗೆಲ್ಲ ನೀವು ಬಿಲ್ಲು ತಗೊಂಡ್ ಮಾತ್ರ ಹೇಳ್ತೀರಾ. ಈಗ ಮೊದಲು ಬಿಲ್ಲು, ಆಮೇಲೆ ಕ್ಯಾಪ್ಸೂಲ್.
2: ಕಾಂಪೌಂಡ್ ಸರಿ, ನನ್ ಜೀವ ತಿಂತ ಇದ್ದ.
1: ಯಾವ ಡಾಕ್ಟರ್ ರೀ ನಿಮ್ ಪ್ರಾಣ ತಿಂತ ಇರೋದು?
3: ಯಾರು ಇಲ್ಲ, ಯಾರು ಇಲ್ಲ. ಅಮ್ಮವ್ರ, ಇವ್ರಿಗೆ ಬಿಲ್ ಕೊಡೋ ಅಷ್ಟೊತ್ತಿಗೆ ನಾನ್ ಸುಸ್ತಾಗ್ಬಿಟ್ಟೆ, ಅದಕ್ಕೆ ಇದನ್ನ ನಾನೇ ತಗೋತೀನಿ. ಇವ್ರಿಗೆ ಬೇರೆ ಕೊಡಿ.
0: ಅಪ್ಪ, ನಾನು ಇಂತ ಕಾಲೇಜಿನ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಗೆದ್ಬಿಟ್ಟೆ. ನನ್ ಟ್ರಾಫಿ ನೋಡಿ.
2: ನಿನಗೆ ಸೋಲ ಇಲ್ಲಮ್ಮ.
1: ಅದ್ ಸರಿ, ಎಲ್ಲಿವರೆಗೂ ವಾಕ್ ಹೋಗಿ ಬಂದ್ರಿ?
2: ವಾಕ್ ವಾಕ್ ವಾಕ್ ವಾಕ್ ಎರಡು ರೌಂಡ್ ಲಾಲ್ ಬಾಗ್, ಎರಡು ರೌಂಡ್ ಕಬೀರ್ ಬಾಗ್,
3: ಎರಡು ರೌಂಡ್ ಮಸಾಲ ದೋಸೆ, ಎರಡು ರೌಂಡ್ ಕೇಸರಿ ಬಾತು, ಎರಡು ರೌಂಡ್ ವಾಂಗಿ ಬಾತು.
2: ನಿನ್ ಮುನ್ಕಾಯ್ ಹೋಗ.
3: ಅಪ್ಪ ದಯವಿಟ್ಟು ಕ್ಷಮಿಸ್ಬಿಡಿ. ಅಮ್ಮ ಮರ್ತಿದ್ದೆ, ಎರಡು ರೌಂಡ್ ಬಾಸುಂದಿ
2: ಚಂಡಾಲ ಚಾಡಿ ಹೇಳಿ ಗಂಡ ಹಿಡ್ತೀಯ ಮುಂದೆ ಜಗಳ ತಂದ ಹಾಕ್ತಿದ್ಯ, ಹಾಕ್ಬಿಡ್ತೀನಿ.
3: ಈ ಕಪ್ಪಲ್ಲೇ ಹೊಡೆದ್ಬಿಡಿ, ನನ್ನ ತಲೆ ಚಿಪ್ ಆಗ್ಬಿಡ್ಲಿ. ಅಪ್ಪವ್ರ, ನೀವು ಡಯಾಬಿಟಿಕ್ ಪೇಷಂಟ್, ಸಿಹಿ ತಿಂದ್ರೆ ನಿಮ್ಗೆ ವಿಷ ಆಗುತ್ತೆ, ಅದಕ್ಕೆ ಯಾಕೆ ತಿನ್ಬೇಕು?
2: ನಾ ಡಯಾಬಿಟಿಕ್ ಪೇಷಂಟ್ ಹೌದು ಕಣ. ಸಾಯವರೆಗೂ ಸಪ್ಪೆ ಕಾಫಿ ಹಾಗಲಕಾಯಿ ರಸ ಕುಡ್ಕೊಂಡಿರ್ಲೇನು, ಯಾವತ್ತಿದ್ರೂ ಸಾಯ್ಬೇಕು, ತಿಂದೇ ಸಾಯ್ತೀನಿ.
0: ಅಪ್ಪ ಯಾಕೆ ಆಡ್ತೀಯ, ನನ್ ಬಿಟ್ಟು ಸಾಯ್ತೀಯ ನೀನು?
2: ಇಲ್ಲ ಕಣಮ್ಮ, ಇಲ್ಲ ಕಣಮ್ಮ, ಕೋಪಕ್ಕಾಗಂದೆ ತಾಯಿ, ನಿನ್ನ ಬಿಟ್ಟು ಸಾಯ್ತೀನೇನಮ್ಮ. ನಿನಗೊಂದು ಮದುವೆ ಆಗ್ಬೇಕು, ಆಮೇಲೆ ಒಂದು ಪುಟ್ಟ ಮಗು ಆಗ್ಬೇಕು, ಅದಕ್ಕೆ ನಾ ತಾತ ಆಗ್ಬೇಕು,
0: ಆಮೇಲೆ ಆ ಮಗುಗೊಂದ್ ಮಗು ಆಗ್ಬೇಕು, ಆಮೇಲೆ ನಾನು ಅಜ್ಜಿ ಆಗ್ಬೇಕು, ಆಮೇಲೆ ಅಲ್ಲಿವರೆಗೂ ನೀನ್ ಚೆನ್ನಾಗೇ ಇರ್ಬೇಕು. ಪ್ರಾಮಿಸ್ ಮಾಡಿ ಇನ್ಮೇಲೆ ಸಿಹಿ ತಿನ್ನಲ್ಲ ಅಂತ.
2: ನನ್ ಬಂಗಾರ ಅಲ್ಲ, ಬಂಗಾರ ಬಂಗಾರ
0: ಬಂಗಾರ.
2: ಓಕೆ, ಪ್ರಾಮಿಸ್ ಪ್ರಾಮಿಸ್ ಇವತ್ತಿನ.
0: ಅಮ್ಮ
1: ಏನಮ್ಮ, ಏನಕ್ಕಿತ್ತ?
0: ನೀನೇನ್ ಯೋಚನೆ ಮಾಡ್ತಾ ಇದ್ದೆ?
1: ಏನೂ ಇಲ್ಲ. ನೀನೇನ್ ಹೇಳ್ತಾ ಇದ್ದೆ?
0: ಎರಡೆರಡು ನಿಮಿಷಕ್ ನನ್ ಮುದ್ದು ಮಾಡಿ ಮುದ್ದು ಕೊಡ್ತೀಯಲ್ಲ, ನಾನ್ ನಿನ್ ನೆಳೆ ಮಗುನ.
1: ಗೀತ, ನನ್ ಕಣ್ಣಿಗೆ ನೀನು, ನೀನ್ ಯಾವಾಗ್ಲೂ ಎಳೆ ಮಗುನೇ ಕಣಮ್ಮ.
0: ಅಮ್ಮ ಎಲ್ಲ ಹೋಗ್ತಿದ್ಯ?
1: ಮಲ್ಕೋ ಮಲ್ಕೋಮ್ಮ.
0: ಅಮ್ಮ ಅಮ್ಮ
3: ಗೀತ, ಅವನ್ಗೆ ಏನಾಗಾಯ್ತರ? ಅಮ್ಮರ, ನಾನು ಈ ಮನೆಯವನು ಅಂತ ಕೇಳ್ತೀನ್ರ. ಡಾಕ್ಟರ್ ರುದ್ರಪ್ಪನವ್ರ ರಿಪೋರ್ಟ್ನಾಗ ಏನಾಯ್ತರ?
1: ಏನೂ ಇಲ್ಲ, ಏನೂ ಇಲ್ಲ ಲಿಂಗಣ್ಣ.
0: ಸಂಜು, ಸಂಜು, ಹೇ ಸಂಜು.
4: ನಾನು ನಿನ್ನ ಹತ್ರ ಮಾತಾಡಲ್ಲ, ಹೋಗು.
0: ಮಾತಾಡಲ್ಲ ಬೇಡ, ಒಂದ್ ಸೀಟಾಗ ಹಾಡು ಹೇಳು ಸಾಕು.
4: ಹಾಡು ಹೇಳಲ್ಲ, ಗೀಡು ಹೇಳಲ್ಲ. ನಿನ್ ಮೇಲೆ ಬಹಳ ಬಹಳ ಬಹಳ ಅಂದ್ರೆ ಬಹಳ ಕೋಪ ಬಂದಿದೆ.
0: ಯಾಕೆ,
4: ಯಾಕೆ ಇಷ್ಟ ಲೇಟು?
0: ನಿನ್ಗೇನು ಬಹಳ ಸುಲಭ ಕೇಳ್ಬಿಟ್ಟಿಯ, ಯಾಕೆ ಇಷ್ಟ ಲೇಟು? ನಾನ್ ಅಮ್ಮನ್ ಕಣ್ ತಪ್ಸಿ ಅಪ್ಪನ್ ಕಾಣ್ದ ಹಾಗೆ ಅಣ್ಣನ್ ಸುಳ್ಳು ಹೇಳಿ ಬರೋಷ್ಟಕ್ಕೆ ಸಾಕ್ ಸಾಕಾಗೋಗತ್ತೆ.
4: ನನಗೂ ಅಷ್ಟೇ ಗೀತ, ನೀನ್ ಐದ್ ನಿಮಿಷ ಲೇಟ್ ಆಗಿ ಬಂದ್ರೆ ಪ್ರಾಣಾನೇ ಹೋಗುತ್ತೆ ನೋಡು.
0: ಒಂದ್ ಕೆಲ್ಸ ಮಾಡ್ತೀಯ?
4: ಏನು?
0: ನನ್ನನ್ನು ನೋಡ್ಬೇಕು ಅನ್ಸ್ದಾಗ ಒಂದ್ ಹಾಡ್ ಹೇಳು, ನಾನ್ ಬಂದ್ಬಿಡ್ತೀನಿ.
4: ಏ ಹುಚ್ಚಿ, ನಾನು ಎಲ್ಲೋ ಹಾಡಿದ್ರೆ ನಿನ್ಗೆ ಯಾಕೆ ಕೇಳ್ಸತ್ತದು?
0: ಅದೇ ಮ್ಯಾಜಿಕ್, ನನ್ ಸಂಜು ಎಲ್ಲಿ ಬೇಕಾದ್ರೂ ಹಾಡ್ಲಿ, ನನ್ ಕೇಳ್ಸೆ ಕೇಳ್ಸತ್ತೆ. ಸಂಜು, ನನ್ಗೊಂದ್ ಆಸೆ.
4: ಏನು?
0: ನೀನ್ ಹಾಡ್ತಾ ಇರ್ಬೇಕು, ನಾನ್ ಕೇಳ್ತಾ ಕೇಳ್ತಾ ಹಾಯಾಗ್ ಪ್ರಾಣ ಬಿಡ್ಬೇಕು. ಇವತ್ತಲ್ಲ ಸಂಜು, ಯಾವತ್ತಾದ್ರೂ ನಾನ್ ಸಾಯ್ಲೇಬೇಕಲ್ಲ, ಆವಾಗ
4: ನಾನ್ ನಿನ್ನ ಸಾಯಕ್ ಬಿಡ್ತೀನ. ಈಗ ತಾನೆ ಸಿಕ್ಕಿದ್ಯಾ ನನ್ಗೆ?
0: ಸಂಜು, ನನ್ ಡ್ರೈವಿಂಗ್ ಕಲ್ಸ್ಕೊಡ್ತೀಯ?
4: ನೋ
0: ಸಂಜು, ಏನಾಯ್ತು?
4: ಏನಿಲ್ಲ,
0: ನನ್ ಗೊತ್ತು ನಿನ್ ಮನಸ್ಸಲ್ಲಿ ಏನೋ ಇದೆ. ನನ್ ಹತ್ರ ಹೇಳು ಸಂಜು, ಪ್ಲೀಸ್.
4: ಇವತ್ ಬೇಡ ಗೀತ, ಮತ್ತೆ ಯಾವತ್ತಾದ್ರು ಹೇಳ್ತೇನೆ.
0: ಹೇಳ್ತಿ ತಾನೆ?
4: ಹೌದು.
0: ಪ್ರಾಮಿಸ್?
4: ಪ್ರಾಮಿಸ್.
5: ಅಪ್ಪ, ಇವಳು ಮುದ್ದು ಮಾತ್ಗೆಲ್ಲ ಬೆರಗಾಗ್ತಾ ಇದ್ರೆ ಒಂದ್ ದಿವಸ ನಮ್ಮೆಲ್ಲರ ಕಣ್ ತಪ್ಸಿ ಓಡೋಗ್ಬಿಡ್ತಾಳೆ ಅಷ್ಟೇ. ಅಮ್ಮ, ಏನಾದ್ರು ಸರಿಯಾಗಿ ಬುದ್ಧಿ ಹೇಳ್ಬಾರ್ದಮ್ಮ ನೀನು. ಅವಳು ಮುದ್ದು ಮಾಡಿ ಮಾಡಿ ಅಟ್ಟಕ್ಕೆ ಕೂರಿಸಿದ್ಯಾ ನೀನು?
1: ಸಾಕು ಸುಮ್ಮನಿರೋ, ಅವಳೇನು ಪುಟ್ಟ ಮಗು ಅಲ್ಲ, ಅವಳಿಗೆ ಯಾರು ಏನು ಹೇಳ್ಬೇಕಾಗಿಲ್ಲ.
5: ಇಷ್ಟ ಮೇಲೆ ನಿಮ್ಮ ಇಷ್ಟ, ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನು ಹೇಳಿಲ್ಲ ಅಂತ ಮಾತ್ರ ಹೇಳ್ಬಾರ್ದು.
2: ಗೀತಾ, ಎಲ್ಲಿ ನಿನ್ ಗಮನ? ಫ್ರೆಂಡ್ಸ್ ಬದಿಯಾರೇ.
0: ರಾಣಿ ರಾಣಿ, ಏನ್ ಸಮಾಚಾರ? ಗೀತಾ, ನಿಂಗೊಂದು ಗುಡ್ ನ್ಯೂಸ್. ಊಟಿಲ್ ನಡೆ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ನೀ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತೀವಿ.
5: ಮೊದಲು ಬಾಂಬೆ, ಆಮೇಲೆ ಡೆಲ್ಲಿ, ಆಮೇಲೆ ಯುಕೆ, ಆಮೇಲೆ ಅಮೆರಿಕಾ, ಆಮೇಲೆ ಜಪಾನ್, ಆಮೇಲೆ ಚೈನಾ.
2: ಕಂಗ್ರಾಜುಲೇಷನ್ಸ್.
4: ಡಾಕ್ಟರ್, ಗೀತಾ ಊಟಿಗೆ ಹೋಗಕ್ಕಾಗಲ್ಲ.
1: ಯಾಕೆ ಡಾಕ್ಟರ್, ಯಾಕೆ ಹೋಗೋಕ್ಕಾಗೋದಿಲ್ಲ?
4: ಎಲ್ಲ ನಿಮಗೆ ಗೊತ್ತಿದೆ, ಅವಳ ಆರೋಗ್ಯ ಸರಿಯಾಗಿಲ್ಲ.
0: ಡಾಕ್ಟರ್ ಅಂಕಲ್, ಅಪ್ಪನ ಎದುರ್ಸಾಕ್ ನನ್ನನ್ನು ಎದುರಿಸ್ಬೇಡಿ, ನಾನು ಊಟಿಗೆ ಹೋಗ್ಲೇಬೇಕು.
4: ಆಗಲ್ಲಮ್ಮ, ನಿನ್ನ ಆರೋಗ್ಯ.
1: ಡಾಕ್ಟರ್, ಡೋಂಟ್ ವರಿ ಗೀತಾ, ನಾನು ಡಾಕ್ಟರ್ ಜೊತೆಲಿ ಕನ್ಸಲ್ಟ್ ಮಾಡ್ತೀನಿ. ಆ, ನಿನ್ ಫ್ರೆಂಡ್ಸ್ಗೆಲ್ಲ ಸ್ವೀಟ್ ಕೊಟ್ಟಿಯಾ? ಮತ್ತೆ ಕೊಡು ಕೊಡು ಕೊಡು.
0: ಕಮಾನ್ ರಾಣಿ, ರಾಜೀವ್, ಹೋಗೋಣ ಬಾ.
4: ಬಿ ರೀಸನಬಲ್ ಡಾಕ್ಟರ್ ಮುಕ್ತ, ಅವಳ ಕಾಯಿಲೆ ಅಪಾಯ ಸ್ಥಿತಿನ ಯಾವ ಕ್ಷಣದಲ್ಲಾದ್ರೂ ಮುಟ್ಟಬಹುದು.
1: ಡಾಕ್ಟರ್, ಈಗಾಗಿರೋ ಅಪಾಯಕ್ಕಿಂತ ಇನ್ನೇನಾಗೋಕ್ ಸಾಧ್ಯ ಇದೆ?
4: ಆವೇಶದಲ್ಲಿ ಮಾತಾಡಬೇಡಿ ಡಾಕ್ಟರ್, ಬಿ ಲಾಜಿಕಲ್.
1: ನಿಮ್ಮ ಲಾಜಿಕ್ ರೂಲ್ಸ್ ಎಲ್ಲ ಬದುಕೋ ಅವಕಾಶ ಇರೋರಿಗೆ, ಸಾವಿನ ದವಡೆಯಲ್ಲಿ ದಿನ ಎಣಿಸ್ತಾ ಇರೋರ್ಗೆಲ್ಲ.
4: As the doctor, I say she can't go to Ooty. Geeta, Ooty ho ga kagala.
1: As a mother, I say she is going to Ooty. Doctor, ಈಗ ಬೇಡ ಅಂದ್ರೆ ಅವಳಿಗೆ ಎಷ್ಟು ನಿರಾಸೆ ಆಗುತ್ತೆ. ಆ ಸಂಕಟ ನೋಡೋ ಶಕ್ತಿ ನನಗಿಲ್ಲ, ಅವಳ ಸಂತೋಷನೇ ನನಗೆ ಮುಖ್ಯ. ಏನಾದರೂ ಸರಿ, ನಾನು ಅವಳನ್ನು ಊಟಿ ಕಳಿಸಿ ಕಳಿಸ್ತೇನೆ.
0: ಅಮ್ಮ, ನಾನು ಎಲ್ಲ ಕೇಳಿಸ್ಕೊಂಡೆ, ನೀನ್ ಹೇಳಿದ ಎಲ್ಲ ಎಲ್ಲ ಎಲ್ಲ ಕೇಳಿಸ್ಕೊಂಡೆ.
1: ಏನು, ಏನ್ ಕೇಳಿಸ್ಕೊಂಡೆ?
0: ನಾನು ಊಟಿಗೆ ಹೋಗ್ತಿದ್ದೀನಿ ಅಂತ. ಅಮ್ಮ, ಎಷ್ಟೋ ಸ್ವೀಟ್ ಅಮ್ಮ, ನೀನ್ ಎಷ್ಟು ಮುದ್ದಾಗಿದ್ಯಾ.
1: ಏ ಗೀತಾ, ಮೆತ್ತಗೆ ಮೆತ್ತಗೆ.
0: ಏನಮ್ಮ, ನಾನು ಇನ್ನು ಊಟಿಗೆ ಹೋಗ್ಬೇಕು, ಡೆಲ್ಲಿಗೆ ಹೋಗ್ಬೇಕು, ಯುಎಸ್ಎಗೆ ಹೋಗ್ಬೇಕು, ಇಂಗ್ಲೆಂಡ್ಗೆ ಹೋಗ್ಬೇಕು, ಅಲ್ಲಿವರೆಗೂ ನನ್ಗೆ ಏನೂ ಆಗಲ್ಲ.

0: 6266?
1: Yes.
0: Hi, Sanju.
2: Hi, Geeta.
0: ಸಂಜು ನಾ ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

0: ಸಂಜು, ಇವತ್ತಿ ಸೂರ್ಯ ಯಾಕೆ ಹುಟ್ಟಬೇಕಾಗಿತ್ತು?
1: ಸೂರ್ಯ ಹುಟ್ಟಲೇಬೇಕು ಗೀತಾ, ಸೂರ್ಯ ಮುಳುಗ್ಲೇಬೇಕು, ಮತ್ತೆ ನಾವು ನಾಳೆ ಬ್ಯಾಂಗ್ಳೂರ್ ಹೋಗ್ಲೇಬೇಕು. ಆಗ್ಲೇ ಎರಡು ದಿನ ಲೇಟ್ ಆಗಿದೀವಿ,
0: ಅದಕ್ಕೆ ಹೇಳ್ತಾ ಇರೋದು. ಇವತ್ತಾದ್ರೂ ನನ್ನ ಡ್ರೈವಿಂಗ್ ಕಲ್ಸ್ಕೊಡು ಅಂತ.
2: ಏನಾಯ್ತು?

0: ಡ್ರೈವಿಂಗ್ ಹೇಳ್ಕೊಡು ಅಂದ್ರೆ ಹೀಗೆ ಮಾಡ್ತಿದ್ಯಲ್ಲ. ನನ್ಗೆ ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಹೇಳು ಸಂಜು ಪ್ಲೀಸ್.
1: ಗೀತಾ, ನಾನು ನಿನ್ಗೆ ಹೇಗೆ ಹೇಳಿ, 3-4 ವರ್ಷದ ಹಿಂದೆ ಸುನಂದ ಅಂತ ಒಬ್ಬ ಹುಡುಗಿ ಇದ್ಲು. ಆಗ ನನ್ನ ಸಿಂಗರ್ ಅಂತ ಯಾರು ಗೊತ್ತಿರಲಿಲ್ಲ. ನನ್ನ ಕಷ್ಟದ ದಿನಗಳನ್ನ ಎದುರಿಸ್ತಾ ಇದ್ದಾಗ ಧೈರ್ಯ ಕೊಟ್ಟವರು ಸುನಂದ ಒಬ್ಬಳೆ.
2: ಕಂಗ್ರಾಚುಲೇಷನ್ ಸಂಜಯ್, ಕಂಗ್ರಾಚುಲೇಷನ್. ಸಂಜಯ್, ನಿನ್ನ ಅದೃಷ್ಟ ಕುಲಾಯಿಸ್ತು. ಮಿಸ್ಟರ್ ಮೂರ್ತಿ ನಿನ್ಗೋಸ್ಕರ 8 ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ. ನೀನ್ ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕಂತೆ.
1: ತಮಾಷೆ ಮಾಡ್ತಿಲ್ಲ ತಾನೆ?
2: ನನ್ನಾಣೆ ಸಂಜಯ್, ಇವತ್ ನಮ್ಮ ಹರಕೆ ಪೂರ್ತಿ ಆಯ್ತು. ಸಂಜಯ್, ಇವತ್ ನಾನು ಇಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ? ಹೀಗೆ ನಗ್ನಗ್ತ ಪ್ರಾಣ ಬಿಡಕ್ಕೂ ಸಿದ್ಧ.
1: ಡೋಂಟ್ ಟಾಕ್ ರಾಟ್ ಸುನಂದ. ನಿನ್ನ ಈ ತರ ಮಾತಿಗೆ ನನ್ ಕೋಪ ಬರು.
2: ಮಾತಿಗೆ ಕೋಪ ಬರುತ್ತೆ ಅಂತೀಯಲ್ಲ, ಇದ್ದಕ್ಕಿದ್ದಾಗೆ ನಾನ್ ಸತ್ತು ಹೋದ್ರೆ?
1: ಶಟ್ ಅಪ್ ಸುನಂದ. ನೀನ್ ಸತ್ರ ನನ್ಗೇನ್ ಕೆಲಸ ಇಲ್ಲಿ?
2: ಹಾಡೋದು
1: ಯಾರಿಗೋಸ್ಕರ? ಸುನಂದ, ನೀನ್ ಇಲ್ದೆ ಇದ್ರೆ ನನ್ ಸಂಗೀತನು ಅಷ್ಟೇ.
2: ಸಾಕು ಸಾಕು, ಇವತ್ ನೋಡು ನಾನ್ ಗುಡ್ ನ್ಯೂಸ್ ತಂದಿಲ್ವಾ?
1: ಹೌದು.
2: ಹಾಗಾದ್ರೆ ಡ್ರೈವಿಂಗ್ ಕಲಿಸ್ತೀಯಾ?
1: ಇವತ್ ಬೇಡ, ಇವತ್ತು ನನ್ನ ಗಂಟ್ಲು ಗಂಟ್ಲು ಸರಿಯಿಲ್ಲ ನೋಡು.
2: ನಿನ್ ಗಂಟ್ಲಿಗೂ ಡ್ರೈವಿಂಗ್ ಏನ್ ಸಂಬಂಧ?
1: ನೀನ್ ಡ್ರೈವ್ ಮಾಡ್ಬೇಕಂದ್ರೆ ನಾನ್ ಕೂಗ್ಬೇಕು ತಾನೆ? ಮೊದ್ಲೇ ಚಟ್ಕ ಗಾಡಿ, ಅದ್ರ ಬ್ರೇಕ್ ಸರಿ ಇಲ್ಲ, ಆಕ್ಸಿಲರೇಟರ್ ಸರಿ ಇಲ್ಲ, ಕೇಬಲ್ ಸರಿ ಇಲ್ಲ. ಮಿಸ್ಟರ್ ಮೂರ್ತಿನ ಬೇರೆ ಮೀಟ್ ಮಾಡ್ಬೇಕು. ಈ ಫೈನಲ್ ಇದೆ
2: ಸಂಜಯ್, ಎಷ್ಟು ಹೊತ್ತು ನೀನ್ ಬರ್ತೀಯ ಇಲ್ವಾ?
1: ಬಂದೆ ಸುನಂದ, ಒಂದೇ ನಿಮಿಷ, ಜಸ್ಟ್ ಅ ಮಿನಿಟ್. ಹೌದು ಸರ್, 5:06 ಮತ್ತೆ 8:09. ಬಂದೆ ಸುನಂದ. ಮಿಸ್ಟರ್ ಮೂರ್ತಿ, ನೀವೇನು ಯೋಚನೆ ಮಾಡ್ಬೇಡಿ ಸರ್, ಈ ನಿಮ್ ಪ್ರೋಗ್ರಾಮ್ಸ್ ಮೇಲೆ ತಾನೆ ನನ್ನ ಭವಿಷ್ಯ ನಿಂತಿರೋದು.
3: ಬೆಸ್ಟ್ ಆಫ್ ಲಕ್ ಸಂಜಯ್.
1: ಥ್ಯಾಂಕ್ ಯು.
3: ಡೇಟ್ ಕನ್ಫರ್ಮ್ ಆಯ್ತಲ್ಲ?
1: ಹೌದು ಸರ್.
3: 5:06 ಕಲಾಕ್ಷೇತ್ರ, 8:09 ದಾವಣಗೆರೆ.
1: ಹೌದು ಸರ್.
2: ಏ ಸಂಜಯ್, ನೀನ್ ಬರ್ತಿದ್ರೆ ನಾನೇ ಡ್ರೈವಿಂಗ್ ಮಾಡ್ತೀನಿ.
4: ಅಯ್ಯೋ ಬೇಡಿ ಅಮ್ಮ ಬೇಡಿ, ಇದು ತುಂಬಾ ಡೇಂಜರ್. ಈ ಗಾಡಿ ಕಂಡೀಷನ್ ನನ್ ಗಂಟ್ಲು ಬೇಕಾದ್ರೆ ಈ ಕೈಯಿಂದ ನಾನು ಡ್ರೈವಿಂಗ್ ಕಲ್ಸ್ಲ.
2: ಹನುಮಂತ ಸಂಜಯ್ ಹೋಗಿ ಹೇಳು ನಾನ್ ಕಾಯೋಕ್ಕಾಗಲ್ಲ, ನಾನ್ ಹೋಗ್ಲೇಬೇಕು ಅಂತ. ಹೋಗಿ ಹೇಳು.
3: ಆಮೇಲೆ ನಿಮ್ ಪ್ರೋಗ್ರಾಮ್ ಹೇಗೆ?
1: ಪ್ರೋಗ್ರಾಮ್ ಸರ್, ಮೊದಲು ಭಾವಗೀತದಿಂದ ಶುರು ಮಾಡೋಣ. ಭಾವಗೀತಗಳ ತಕ್ಷಣ ಸ್ವಲ್ಪ ಕ್ಲಾಸಿಕಲ್ ಮ್ಯೂಸಿಕ್ ಆಡಿದ್ರೆ ಆಡಿಯನ್ಸ್
4: ನೋಡ್ಬೇಕಂತೆ.
1: ಸುನಂದ, 2 ನಿಮಿಷ ವೇಟ್ ಮಾಡಕ್ಕಾಗಲ್ಲ ನಿನ್ಗೆ.
2: ಸಂಜಯ್, ಟೈಮ್ ಯಾರನ್ನೂ ಕಾಯಿಲ್ಲ.
1: ಸುನಂದ, ಸುನಂದ

0: ಸುನಂದಾ ನನ್ನ ಜೀವನದಲ್ಲಿ ಹ್ಯಾಕ್ ಬಂದ್ಲು, ಹಾಗೆ ಹೊರಟದ್ಲು. ನಮ್ಮ ಪ್ರೀತಿ ಚಿಗ್ರೋ ಮುಂಚೆನೆ ಬಾಡ್ ಹೋಯ್ತು. ಅದಕ್ಕೆ ಗೀತ, ನೀನು ಕಾರು ಡ್ರೈವಿಂಗ್ ಒಂದಾಗೆಲ್ಲ ನನ್ನ ಮೈ ಚುಮ್ ಅನ್ನತ್ತೆ.
1: ಸಂಜು,
0: ಗೀತ, ನೀನ್ ನನ್ನ ಬದುಕಿಗೆ ಒಂದು ಹೊಸ ಚೈತನ್ಯ ತಂದಿದ್ಯಾ. ಈಗ ನೀನು ನನ್ನಿಂದ ದೂರ ಆದ್ರೆ
1: ಏ ಹುಚ್ಚ, ನಾನೆಲ್ಲಿ ನಿನ್ನಿಂದ ದೂರ ಹೋಗ್ತೀನಿ? ನನ್ನ ಜನ್ಮ ಜನ್ಮಕ್ಕೂ ನನ್ನ ಬಾಳಿನ ಪ್ರತಿ ಕ್ಷಣ ನಿನ್ ಜೊತೆಯಲ್ಲೇ ಕಳಿತೀನಿ.
2: ಏನ್ ಸತೀಶ್,
3: ನಿನ್ ಮುದ್ಮಗಳ ವಿಷಯ ಮಾತಾಡೋದಿದೆ.
2: ಅವಳ ವಿಷಯ ಯಾರು ಏನು ಮಾತಾಡ್ಬೇಕಾಗಿಲ್ಲ.
3: ಅಮ್ಮ, ನೀನ್ ಅವಳು ಸರಿಯಾದ ಬುದ್ಧಿ ಕಲ್ಸಿದ್ರೆ ಸರಿ, ಇಲ್ದೆ
2: ಸತೀಶ್ ನಿನ್ನ ಕೈ ಮುಗಿತೀನಿ. ಅವಳ ಮನಸ್ಸು ನೋಯಿಸ್ಬೇಡ ಅನ್ನೋದೇನಾದ್ರೂ ಇದ್ರೆ ನನ್ನ
4: ಮುಕ್ತ. ಇಷ್ಟು ಪಕ್ಷಪಾತವಾಗಿರ್ಬಾರ್ದು ಕಣೆ, ಇಬ್ರು ನಮ್ಮ ಮಕ್ಕಳೇ. ಅವನೇನೇ ಹೇಳ್ತಾನೆ ಕೇಳೋಣ. ಏನೇ
3: ಇವ್ಳು ಯಾರ ಜೊತೆ ಊಟಿಗೆ ಹೋಗಿದ್ಲು ಗೊತ್ತಪ್ಪ?
4: ಯಾರ ಜೊತೆಲಿ?
3: ಆ ಸಂಜಯ್ ಅಂತ ಸಿಂಗರ್ ಇದಾನಲ್ಲ, ಅವನ್ ಜೊತೆಲಿ.
4: ಮುಕ್ತ, ಈ ವಿಷಯ ನಿನಗೆ ಗೊತ್ತಿತ್ತ?
3: ಹೋಗ್ಲಿ, ಮ್ಯಾಚ್ ಮುಗಿದ ತಕ್ಷಣ ಬಂದ್ಲ? ಇಲ್ಲ, ಎರಡು ದಿವಸ ಅವನ ಜೊತೆಲಿ ಇದ್ಬಿಟ್ಟು ಇವತ್ತು ಬರ್ತಾ ಇದ್ದಾಳೆ.
4: ಇದು ನಿನಗೆ ಗೊತ್ತಿತ್ತ?
2: ಹೌದು.
4: ಇಷ್ಟೆಲ್ಲ ಗೊತ್ತಿದ್ರು ಅವಳಿಗೆ ಬುದ್ಧಿವಾದ ಹೇಳದೆ ಅವಳು ಪುರಾಣ ವಹಿಸ್ಕೊಂಡು ಮಾತಾಡ್ತಿದೆಯಲ್ಲ, ಅವಳನ್ನೇ ನೀನು ಹಾಳು ಮಾಡ್ಬೇಕು ಅಂತಿದ್ಯೇನು?
3: ಯಾಕೆ ಸುಮ್ಮನಿದ್ಯಮ್ಮ, ಯಾಕೆ ಮಾತಾಡ್ತಾ ಇಲ್ಲ?
4: ಇನ್ ತಪ್ಪಿಗಿದ್ದು ಪ್ರಯೋಜನವಿಲ್ಲ, ಆದಷ್ಟು ಬೇಗ ಅವಳು ಮದುವೆ ಮಾಡ್ಬೇಕು.
2: ಗೀತನ್ ಮದುವೆ ಯಾವತ್ತೂ ನಿರ್ಧಾರ ಆಗೋಗಿದೆ. ಕಾಯ್ತಾ ಇರೋದು ಮುಹೂರ್ತಕ್ಕೆ.

0: ಯಾರೂ ಇಲ್ಲ. ನನ್ ಗೀತಾ ಮಾತ್ರ ಅಲ್ಲ, ನಿಮ್ಮೆಲ್ಲರೂ ಪ್ರೀತಿ ವಾತ್ಸಲ್ಯನೂ ಬೇಕು. ನಾನು ಈ ಮನೇಲಿ ಒಬ್ಬ ಆಗ್ಬೇಕು. ಅಮ್ಮ, ನಿಮ್ಗೀಗ್ಲೇ ಮದುವೆ ಮಾಡಕ್ ಇಷ್ಟ ಇಲ್ಲದ್ರೆ ಹೇಳಿ, ಎಷ್ಟು ದಿನ ಬೇಕಾದ್ರೂ ಕಾದಿರ್ತೀನಿ. ಆದ್ರೆ ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್.
1: ಸಂಜಯ್, ನಾನು ನಿನ್ಗೆ ಹೇಗೆ ಹೇಳಪ್ಪ, ಎಣ್ಣೆ ಮುಗಿದಿರೋ ಸೊಡಲ್ನಲ್ಲಿ ಬತ್ತಿ ಹಚ್ಚಿಡು ಬೆಳಕಾಗುತ್ತೆ ಅಂತೀಯಲ್ಲ, ತೋರಣ ಕಟ್ಟೋ ಮಾವಿನೆಲೆ ಎಲ್ಲ ಬಾಡಿ ಹೋಗ್ತಿದೆ, ಮಂತ್ರ ಹೇಳೋ ಪುರೋಹಿತನ ಗಂಟ್ಲು ಒಣಗ ಹೋಗ್ತಿದೆ, ವಾಲ್ಗ ಹೋದವನ ಉಸಿರೇ ನಿಂತು ಹೋಗ್ತಿದೆ, ತಾಳಿ ಕಟ್ಟಿಸ್ಕೋಬೇಕಾಗಿರೋ ಕುತ್ತಿಗೆನೇ ಪಕ್ಕಕ್ಕೆ ವಾಲ್ತಿರುವಾಗ ಮದುವೆ ಮದುವೆ ಅಂದ್ರೆ ನಾನು ಏನ್ ಹೇಳಲಿ?
0: ಏನ್ ಹೇಳ್ತಾ ಇದ್ದೀರಮ್ಮ, ನನಗೊಂದು ಅರ್ಥ ಆಗ್ತಾ ಇಲ್ಲ.
1: ನಾನು ಹೇಳೋದನ್ನ ಗಮನ ಇಟ್ಟು ಕೇಳು, ಮತ್ ಮತ್ತೆ ಹೇಳೋ ಶಕ್ತಿ ನನಗಿಲ್ಲ. ಗೀತನಿಗೆ ಕ್ಯಾನ್ಸರ್.
0: ಇಲ್ಲ ಇಲ್ಲ ಇಲ್ಲ,
1: ದಿನಗಳನ್ನ ಎಣಿಸುವಷ್ಟೇ ಆಯ್ಸು. ಮುಖದ ಮೇಲೆ ಕಾಣಿಸ್ಕೊಂಡಿರೋ ಗುಳ್ಳೆಗಳು ಮೊದಲನೇ ಸ್ಟೇಜ್. ಇನ್ನೂ ಸ್ವಲ್ಪ ದಿನಕ್ಕೆ ತಲೆ ಕೂದಲು ಉದುರ್ತಾ ಹೋಗುತ್ತೆ, ಆಮೇಲೆ ಕಣ್ ಕೂಡ ಕಾಣದೇ ಹೋಗುತ್ತೆ. ನೌ ಕೀಪ್ ಯುವರ್ ಮೌತ್ ಶಟ್ ಅಂಡ್ ಬಿಹೇವ್ ಲೈಕ್ ಎ ಮ್ಯಾನ್. ಸಂಜಯ್, ನೀನು ಗೀತನ ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು, ಆದರೆ ನಿನ್ ಪ್ರೀತಿ ಮಾತ್ರ ಸಾಲದು. ಈಗ ನಿನ್ನ ಧೈರ್ಯ ಬೇಕು, ನೀನೇ ಇಷ್ಟೊಂದು ದುಃಖ ಪಡ್ತೀಯಲ್ಲ, ಹೆತ್ತ ತಾಯಿ ನನಗೆ ಹೇಗಿರ್ಬೇಕು ಹೇಳು. ಆದರೆ ನಾನು ಅಳಲ್ಲ, ಯಾಕೆ ಗೊತ್ತಾ, ನಾನು ಡಾಕ್ಟರ್, ಸಾವು ನೋವು ನೋಡಿ ನೋಡಿ ನನಗೆ ಅಭ್ಯಾಸ ಆಗಿದೆ. ಗೀತನ್ ನೋಡು, ಅವಳ ಮೈಯಲ್ಲಿ ಅದೆಷ್ಟು ನೋವು ಹಿಂಸೆ ಇದ್ರು ಯಾವಾಗ್ಲೂ ನಗ್ ನಗ್ತಾ ಇರ್ತಾಳೆ.
2: ಎಷ್ಟು ಮಜಾ ಆಗಿದೆ ಗೊತ್ತಾ, ಹೇ ಸಂಜು, ಇಟ್ಸ್ ಸೋ ಫನ್ನಿ.
1: ಯಾ ಗೀತಾ, ಏನಾಯ್ತು, ಮತ್ತೆ ತಲೆ ತಿರುಗ್ತಾ ಇದೀಯಾ?
2: ತಲೆ ತಿರ್ತಾ ಇಲ್ಲ, ಮನೇನೇ ತಿರ್ತಾ ಇದೆ. ನನ್ನ ಎದ್ದಾಗ್ಲಿಂದ ನನ್ಗೆ ಎಲ್ಲ ಎರಡೆರಡು ಕಾಣ್ತಾ ಇದೆ, ಎರಡೆರಡು ಸಂಜು, ಎರಡೆರಡು ಅಮ್ಮ, ಎರಡೆರಡು ಮರ, ಎರಡೆರಡು ಅತ್ತಿಗೆ, ಎರಡೆರಡು ಲಿಂಗಣ್ಣ, ಎರಡೆರಡು ಬಾಬು.
0: ನೀನ್ ಹೇಳಿದ ಎರಡನೇ ಸ್ಟೇಜ್ ಇದೆ
1: ಸಂಜಯ್.
3: ಮನುಷ್ಯ ತಾನೆ, ಯಾರನ್ನ ಕೇಳಿ ಒಳಗ್ ಬಂದೆ?
0: ಗೀತನ್ ನೋಡ್ಬೇಕಾಗಿತ್ತು, ಬಂದೆ.
3: ನಿನ್ನನ್ ನೋಡಿ ಅವಳಿಗೇನಾಗ್ಬೇಕು,
0: ಇದನ್ ಕೇಳಿ ನಿಮ್ಗೇನಾಗ್ಬೇಕು?
3: ರಾಸ್ಕಲ್,
0: ಇಷ್ಟ ಇಂಗ್ಲಿಷು ನನಗೂ ಬರುತ್ತೆ, ಇದೇ ಮಾತ್ನ ನಿಮ್ಗಂದ್ರೆ
3: ಏನಂದ?
0: ಬಹಳ ತಪ್ಪ ತಿಳ್ಕೊಂಡಿದ್ದೆ, ನಾನು ಅರ್ಥ ಮಾಡ್ಕೊಳ್ಳೋ ಕಾಲ ದೂರ ಇಲ್ಲ.
3: ಅಂದ್ರೆ
0: ನಿಮ್ ತಾಯಿ ಕೇಳು, ಎಲ್ಲ ಗೊತ್ತಾಗತ್ತೆ ನನಗೆ.
1: ಗೀತಾ, ಇಲ್ಲೇನ್ ಮಾಡ್ತಾ ಕೂತಿದ್ಯಾಮ್ಮ ಒಬ್ಬಳೆ?
4: ಏನಿಲ್ಲಮ್ಮ, ಮುಖ ಎಲ್ಲ ತುಂಬಿಕೊಂಡಿರೋ ಈ ದೃಷ್ಟಿ ಪಟ್ಟನ್ನ ನೋಡ್ತಾ ಇದ್ದೆ. ನೆನ್ನೆಗಿಂತ ಜಾಸ್ತಿ ಆಗಿದೆ ಅಲ್ಲ, ಕೂದಲು ಬೇರೆ ಉದುರ್ತಾ ಇದೆ.
1: ಏನು ಇಲ್ಲಮ್ಮ, ನೀನ್ ಬಾ, ನಾನು ನಿನ್ಗೋಸ್ಕರ ಒಂದು ಸ್ಪೆಷಲ್ ಕ್ರೀಮ್ ತರಿಸಿದ್ದೀನಿ, ಅದನ್ನು ಹಚ್ಕೊಂಡ್ರೆ ಕೂದಲು ಉದುರೋದು ನಿಂತು ಹೋಗುತ್ತೆ, ಗುಳ್ಳೆಗಳು ವಾಸಿ ಆಗುತ್ತೆ.
4: ಅಮ್ಮ, ಇನ್ನೆಷ್ಟು ದಿವಸ ಹೀಗ್ ನನ್ ಜೊತೆಲಿ ಕಣ್ಣ ಮುಚ್ಚಾಲೆ ಆಡ್ತೀಯ? ನನ್ಗೆಲ್ಲ ಗೊತ್ತು, ನಾನ್ ನಿನ್ ಮಗಳಮ್ಮ, ಡಾಕ್ಟರ್ ಡಾಟರ್. ನೀರಿನಲ್ಲಿ ಮುಳ್ತಾ ಇರೋರ್ಗೆ ಸಾಯ್ತೀನಿ ಅಂತ ಗೊತ್ತಾಗಲ್ವಾ?
5: ಅಮ್ಮ, ಅಮ್ಮ ನಿಂತ್ಕೋ ಅಮ್ಮ.
4: ನೀನೆಲ್ಲಿ ಹೋಗ್ತೀಯ ನನ್ಗೆ ಗೊತ್ತು,

0: ಬಾತ್ರೂಮ್ ಇತ್ತಾನೆ. ನಿನ್ಗಳೋ ಕುಳಿತಿರೋದು ಆ ಒಂದೇ ಜಾಗ ಅಲ್ಲ. ನನ್ ಕ್ಯಾನ್ಸರ್ ಅಂತ ನನ್ ಗೊತ್ತು, ನಾನ್ ಬದುಕೋದಿಲ್ಲ ಅಂತಾನು ಗೊತ್ತು. ಬಾಮ ಕೂತ್ಕೋ, ಅಳ್ಬೇಡ. ಈಗ ಸ್ವಲ್ಪ ಹೊತ್ತು ನಾನ್ ನಿನ್ನಮ್ಮ, ನಿನ್ ಮಗು. ನಿನ್ ಕಷ್ಟ ಏನು ಅಂತ ನನ್ ಗೊತ್ತು. ಈ ವಿಷಯ ಯಾರಿಗೂ ಹೇಳಕ್ಕೂ ಆಗಲ್ಲ, ಒಬ್ಳೆ ಅನುಭವಿಸಕ್ಕೂ ಆಗಲ್ಲ. ನನ್ನಿಂದ ಎಷ್ಟು ಯಾತನೆ ಪಡ್ತಾ ಇದೆಯಾ ಅಂತ ಅಣ್ಣನ್ಗೆ ಅಪ್ಪನ್ಗೆ ಹೇಗ್ ಗೊತ್ತಾಗತ್ತೆ? ಅಮ್ಮ ನಿನ್ಗೊಂದ್ ತಮಾಷೆ ಗೊತ್ತಾ, ನನ್ಗೇನಾಗಿದೆ ಅಂತ ಸಂಜುಕ್ ಗೊತ್ತು, ಸಂಜುಕ್ ಗೊತ್ತು ಅಂತ ನನ್ಗೂ ಗೊತ್ತು. ಆದ್ರೆ ನಾವಿಬ್ರು ಗೊತ್ತಿಲ್ದಿರೋರ್ ಹಾಗೆ ನಟಿಸ್ತಾ ಇದ್ದೀವಿ. ಈ ಸುಳ್ಳು ನಾಟಕ ಆಡಿದ್ರೆ ಎಷ್ಟು ಉತ್ಸಾಹ ಬರುತ್ತೆ ಗೊತ್ತಾ? ನೀನ್ ಹೆದರ್ಬೇಡಮ್ಮ, ಇಂಥ ಉತ್ಸಾಹ ಶಕ್ತಿ ಇದ್ರೆ ಈ ಸಾಯೋ ಆಟನ ಕೊನೆವರೆಗೂ ನಗ್ನಗ್ತಾ ಆಡ್ತೀನಿ. ಆದ್ರೆ ನೀನ್ ಆಡ್ಬಾರ್ದು, ಧೈರ್ಯ ಕಳ್ಕೋಬಾರ್ದಮ್ಮ. ಮತ್ತೆ ಮತ್ತೆ ಅಪ್ಪನಿಗೆ ವಿಷಯ ಗೊತ್ತೇ ಆಗ್ಬಾರ್ದು. ಪ್ರಮಾಣ ಮಾಡು, ಇನ್ಮೇಲೆ ನೀನ್ ಯಾವತ್ತು ಅಳಲ್ಲ ಅಂತ.
1: ಪ್ರಮಾಣ ಮಾಡ್ತೀನಿ ಕಣ್ಣ, ಪ್ರಮಾಣ ಮಾಡ್ತೀನಿ. ಐ ಪ್ರಾಮಿಸ್ ಯು, ಐ ವಿಲ್ ನೆವರ್ ಕ್ರೈ ಅಗೇನ್.
0: ಅಮ್ಮ ನೀನ್ ಯಾವ ಔಷಧಿ ಕೊಟ್ರು ನಾನ್ ತಗೋತೀನಿ. ಯಾವ ದೇವ್ರಿಗೆ ಕೈ ಮುಗಿ ಅಂದ್ರು ಮುಗಿತೀನಿ, ಏನ್ ಹೇಳಿದ್ರು ಮಾಡ್ತೀನಿ. ಆದ್ರೆ ಹಿಂಸೆ ವಿಕಾರ ಮಾತ್ರ ನನ್ ಕೈಯಲ್ಲಿ ತಡ್ಕೊಳಕ್ ಆಗಲ್ಲಮ್ಮ.
1: ಗೀತಾ, ಗೀತಾ ಇಂಥ ಮಾತಾಡ್ಬಾರ್ದಪ್ಪ, ಒಳಗೆ ಹೋಗೋಣ ಬಾ.
2: ಗೀತಾ, ಯಾಕೆ ಗೀತಾ, ಏನಾಯ್ತು?
0: ಸಂಜು
2: ಏನಾಯ್ತು ಹೇಳಿ ಗೀತಾ, ಏನಾಯ್ತು?
0: ನನ್ ನೀನ್ ಬೇಕು ಸಂಜು, ಅಮ್ಮ ಅಪ್ಪ ಅತ್ತಿಗೆ ತಪ್ಪಿ ಎಲ್ರು ಬೇಕು. ನನ್ ಬದುಕ್ ಬೇಕು ಸಂಜು, ಸಾಯ್ಬಾರ್ದು, ಸಾಯ್ಬಾರ್ದು. ನಾನು
2: ಸಾಯಲ್ಲ ಗೀತಾ, ಸಾಯಲ್ಲ. ನಿಜವಾಗ್ಲು ನಾನಿದ್ದೀನಲ್ಲ, ಯಾವ ಶಕ್ತಿನೂ ನಿನ್ನ ಕಿತ್ಕೊಳಕ್ ನಾನ್ ಬಿಡಲ್ಲ. ನನ್ ಜೀವ ಹೋದ್ರು ಸರಿ, ನಾನು ನಿನ್ ಉಳಿಸ್ಕೋತೀನಿ ಗೀತಾ, ನಾನು ನಿನ್ ಉಳಿಸ್ಕೋತೀನಿ.

0: drug, interferon. ಕ್ಯಾನ್ಸರ್ಗೆ ಔಷಧಿ ಇದೆ ಹನುಮಂತ? ಹೌದು ಕಣ, ಈ ಪುಸ್ತಕ ನೋಡು. ಈತನ್ ಯಾಕೆ ಉಳಿಸ್ಕೊಳಕ್ಕಾಗಲ್ಲ ನಾನು ನೋಡ್ತೀನಿ.
1: ಹೇಗೆ ಸಂಜಯ್, ಹೇಗೆ ಉಳಿಸ್ಕೋತೀಯ? ಈತ ಕ್ಯಾನ್ಸರ್ ಕೊನೆ ಘಟ್ಟ ಮುಟ್ಟಿದೆ ಅಂತ ನಿನಗೆ ಗೊತ್ತು?
0: ಅದೆಲ್ಲ ನನ್ಗೆ ಗೊತ್ತಿಲ್ಲ ಡಾಕ್ಟರ್. ಅದನ್ನ ನನ್ನ ಗೀತಾ ಬದುಕಲೇಬೇಕು. ಅದಕ್ಕೆ ನಾನು ಏನ್ ತ್ಯಾಗ ಮಾಡಕ್ಕೂ ಸಿದ್ಧ.
1: ನಥಿಂಗ್ ಶಾರ್ಟ್ ಆಫ್ ಎ ಮಿರಕಲ್ ಕ್ಯಾನ್ ಸೇವ್ ಅವರ್ ಸಂಜಯ್.
0: ಐ ಬಿಲೀವ್ ಇನ್ ಮಿರಕಲ್ಸ್ ಡಾಕ್ಟರ್. ನನ್ನ ಪವಾಡ್ದ ನಂಬಿಕೆ ಇದೆ ಡಾಕ್ಟರ್. ಇಂಟರ್ಫೆರಾನ್ ಅಂತ ಅಮೆರಿಕನ್ ಡ್ರಗ್ ಇದೆ ಅಂತೆ, ಕ್ಯಾನ್ಸರ್ನ ಕ್ಯೂರ್ ಮಾಡುತ್ತಂತೆ. ಅದನ್ನ ಉಪಯೋಗಿಸ್ಕೊಂಡ್ರೆ?
1: ಅದ್ ನನಗೂ ಗೊತ್ತು ಸಂಜಯ್, ಆದ್ರೆ ಅದು ವಾಸಿ ಮಾಡ್ತೇನೆ ನಂಬಿಕೆ ಇಲ್ಲ. ಲಕ್ಷದಲ್ಲಿ ಒಬ್ಬರಿಗೆ ಕ್ಯೂರ್ ಆಗಿರ್ಬೋದು ಅಷ್ಟೇ.
0: ಲಕ್ಷದಲ್ಲಿ ಒಬ್ಳು ನನ್ ಗೀತಾನ ಯಾಕೆ ಆಗ್ಬಾರ್ದು ಡಾಕ್ಟರ್?
1: ಸಂಜಯ್ ನನ್ನ ಮಾತು ಕೇಳು
0: ಪ್ಲೀಸ್ ಡಾಕ್ಟರ್. ಇದು ಒಂದು ಔಷಧಿ ಟ್ರೈ ಮಾಡೋಣ, ಎಷ್ಟು ಖರ್ಚಾದ್ರೂ ಸರಿ ನನ್ನ ಗೀತಾ ಬದುಕಬೇಕು. ನನ್ನ ಅದೃಷ್ಟ ಪರೀಕ್ಷೆ ಮಾಡಿ ಮಾಡೋಣ ಡಾಕ್ಟರ್ ಪ್ಲೀಸ್.
1: ಇಂಟರ್ನ್ಯಾಷನಲ್ ಬುಕಿಂಗ್, ಬುಕ್ ಎ ಕಾಲ್ ಟು ಕ್ಯಾಲಿಫೋರ್ನಿಯಾ USA.
2: ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಹೊಡುಕೋಣೆ ಆಯ್ಕೆ, ಖ್ಯಾತ ಆಟಗಾರ ಬಹಿಷ್ಕಾರ.
3: ರಾಜಿ, ಟೈಮ್ ಎಷ್ಟಾಯ್ತು?
2: ಯಾಕೆ ಮೂರನೇ ಸಲ ಕೇಳ್ತಾ ಇದೀಯಾ?
3: ಸುಮ್ಮನೆ
2: ಸುಳ್ಳು ಹೇಳಿದ್ರೆ ಟೈಮ್ ಹೇಳಲ್ಲ.
3: ಸಂಜು ಬರ್ತಾ ಇದ್ದಾನೆ ಕಣು.
2: ಹಾಗೆ ಹೇಳು. 25, 26, 28. ಗೀತಾ, ಸಂಜಯ್ ಬರೋವರೆಗೂ ನಾ ಇಲ್ಲಿರ್ಬಹುದಾ? ಗೀತಾ,
3: ಏ ರಾಜೀವ್, ಯಾಕೋ

0: ಸಂಜು
1: ಹಾಗಿದ್ದೀಗ
0: ಫಸ್ಟ್ ಕ್ಲಾಸ್. ಬೇಕಾದ್ರೆ ಈಗ ಒಂದು ಬ್ಯಾಡ್ಮಿಂಟನ್ ಮ್ಯಾಚ್ ಆಡ್ ಬರ್ತೀನಿ ಯಾರಾದ್ರೂ ಕಂಡ್ಕೊಟ್ರೆ.
2: ಗೀತಾ ನೀ ಬೇಗ ಸರುತ್ತಿ ಗೀತಾ ಬರ್ತೀನಿ.
0: ಬಾಯ್ ರಾಜೇ. ಸಂಜು ನಿನ್ ಪ್ರೋಗ್ರಾಮ್ ಎಷ್ಟೊತ್ತಿಗಿದೆ?
1: ಪ್ರೋಗ್ರಾಮು 7 ಗಂಟೆಗೆ.
0: 6:30 ಆಯ್ತು, ಇನ್ನು ಇಲ್ಲ ಇದೆಯಾ?
1: ಇವತ್ತು ಯಾಕೋ ನನ್ ಮನ್ಸ್ ಸರಿ ಇಲ್ಲ ಗೀತಾ, ನಿನ್ ಜೊತೆ ಎಲ್ಲ ಇರ್ಬೇಕು ಅನ್ಸ್ತಾ ಇದೆ. ನಾನ್ ಪ್ರೋಗ್ರಾಮ್ ಹೋಗಲ್ಲ.
0: ಸಂಜು ನನ್ಗೇನಾಗಿದೆ? ಸಂಜು ನಾನು ಎಷ್ಟು ಚೆನ್ನಾಗಿದ್ದೀನಿ ನೋಡು, ಇಷ್ಟಕ್ಕೆಲ್ಲ ಪ್ರೋಗ್ರಾಮ್ ಹೋಗಲ್ಲ ಅಂತೀಯ?
1: ಇಲ್ಲ ಗೀತಾ, ಇನ್ಮೇಲೆ ನನ್ ಬಿಟ್ಟು ಎಲ್ಲೂ ಹೋಗಲ್ಲ ನಾನು, ಯಾವ ಪ್ರೋಗ್ರಾಮು ಬೇಕಾಗಿಲ್ಲ ನನ್ಗೆ.
0: ಸಂಜು ನಂಗೊಂದು ಪ್ರಾಮಿಸ್ ಕೊಡು, ನಾನು ಇರ್ಲಿ ಇಲ್ದೆ ಹೋಗ್ಲಿ ನೀನ್ ಹಾಡ್ತಾನೆ ಇರ್ಬೇಕು. ಯಾವ ಕಾರಣಕ್ಕೂ ನಿನ್ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗ್ಬಾರ್ದು. ನಾನ್ ನಿನ್ ಜೊತೆಲಿ ಇರ್ತೀನಿ ಸಂಜು, ನಿನ್ ಜೊತೆಲಿ.
1: ಗೀತಾ ಗೀತಾ ಗೀತಾ
3: ಥ್ಯಾಂಕ್ ಯು ಸರ್.
1: ಅಮ್ಮ ಗೀತಾ ಮುಂಚೆ ಹೋಗಿದ್ದಾರೆ, ಒಂಥರ ಬರ್ತಿದ್ದ
3: ಅಮ್ಮ. ಅಮೆರಿಕಾದಿಂದ ಗೀತಾಗೆ ಒಂದು ಬೆಗ್ ಬಂದಿದ್ಯಂತೆ. ಈಗ ತಾನೇ ಏರ್ಪೋರ್ಟ್ ಇಂದ ಕ್ಯಾಪ್ಟನ್ ರಾಯ್ ಫೋನ್ ಮಾಡಿದ್ರು.
4: ಸಂಜಯ್ ನೀನ್ ಬೇಗ ಏರ್ಪೋರ್ಟ್ ಹೋಗಿ ಆ ಔಷಧಿ ಪಾರ್ಸಲ್ ತರು. ಸತೀಶ್ ನೀನ್ ಹೋಗಿ ಗೀತಾ ಹತ್ರ ಇರು. ಲಿಂಗಣ್ಣ ನೀನ್ ಡಿಸ್ಪೆನ್ಸರಿಗೆ ಹೋಗಿ ಆಕ್ಸಿಜನ್ ಸಿಲಿಂಡರ್ ತಗೋ. ಹಾಗೆ ಡಾಕ್ಟರ್ ದುರ್ಪನ್ನ ಬೇಗ ಬರೋಕೆ ಹೇಳು.

0: ಅಮ್ಮ ಔಷಧಿ ತಂದಿದ್ದೀನ್ ಗೀತ, ಔಷಧಿ ತಂದಿದ್ದೀನಿ. ಎಂತ ಹೇಳ ಗೀತಾ, ಔಷಧಿ ತಂದಿದ್ದೀನಿ.
1: ಔಷಧಿ ಅವಶ್ಯಕತೆ ಏನಿಲ್ಲ ಸಂಜಯ್, ಗೀತಾ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದಳು.
0: ಗೀತಾ
2: ಸಂಜು, ನನ್ಗೊಂದ್ ಪ್ರಾಮಿಸ್ ಮಾಡು, ನಾನಿರ್ಲಿ ಇಲ್ದೆ ಹೋಗ್ಲಿ ಯಾವಾಗ್ಲೂ

ಗೀತಾ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ. ತಾಂತ್ರಿಕ ಸಹಾಯ ಗೋವಿಂದರಾಜು, ಪ್ರಸಾರ ನಿರ್ವಹಣೆ ಬಸವರಾಜ್ ಕೆ ಶಾಸ್ತ್ರಿ, ಪ್ರಸಾರ ಸಂಕಲನ ಸುರೇಂದ್ರನಾಥ್ ಸಾತ್ವಿಕ್.

0: ಕಾರ್ಯ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಈಗ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿ ಇದಾದ ನಂತರ ಹಿಂದಿ ಮೆಲೋಡೀಸ್ ಪ್ರಸಾರವಾಗಲಿದೆ.

0: country's next army chief. And in cricket, Afghanistan set a target of 195 runs for Rinder in Wayne Maude's first ODI of three-match series in Dharamshala. That is all in the news at 9. Good night.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನನಗೆ ಚೆನ್ನಾಗಿ ಗೊತ್ತು ನೀವೆಲ್ಲ ಹಿಂದಿ ಹಾಡುಗಳಿಗೋಸ್ಕರ ಕಾಯ್ತಾ ಇರ್ತೀರಾ ಅಂತ. 9:10 ಹಿಂದಿ ಹಾಡುಗಳನ್ನು ಕೇಳೋಣ. ಈಗಾಗಲೇ 9:16 ಮೊದಲನೇ ಹಾಡು ಬರ್ತಾ ಇದೆ. ಅದ್ಭುತವಾದ ಶ್ರೀಕಂಠ ಇವ್ರದ್ದು, ಭೂಪಿನ್ ಹಜರಿಕಾ ಅವ್ರದ್ದು, ರುದಾಲಿ ಚಿತ್ರದ್ದು, ಗುಲ್ಸಾರ್ ಅವರ ಒಂದು ಸಾಹಿತ್ಯಕ್ಕೆ ಭೂಪಿನ್ ಹಜರಿಕಾ ಅವರೇ ಸಂಗೀತ ನೀಡಿ ಹಾಡಿದ್ದಾರೆ. ಇವ್ರ ಜೊತೆ ಲತಾ ಮಂಗೇಶ್ಕರ್ ಅವರು ಕೂಡ ಹಾಡಿದ್ದಾರೆ. ಎಂಥ ಧ್ವನಿ ಅಂದರೆ ಯಾವುದೋ ಬ್ರಹ್ಮಾಂಡದ ಯಾವುದೋ ಒಂದು ಮೂಲೆಯಿಂದ ಗಂಧರ್ವ ಹಾಡ್ತಾ ಇರೋ ಹಾಗೆ ಅನಿಸುತ್ತೆ. ನೀವು ಕೇಳಿ ಇಷ್ಟಪಡ್ತೀರ ಅನ್ಕೋತೀನಿ. ಮೊದಲನೇ ಗೀತೆ ನಿಮಗಾಗಿ.

ಬನ್ನಿ ಈಗ ಕೇಳೋಣ ಕೆಜಿ ಯೇಸುದಾಸ್ ಅವರ ಧ್ವನಿಯಲ್ಲಿ ಒಂದು ಹಾಡನ್ನ. ಸಂಗೀತ ಸಾಹಿತ್ಯ ರವೀಂದ್ರ ಜೈನ್ ಅವರದು ಚಿತ್ ಚಿತ್ ಚೋರ್ ಚಿತ್ರದ ಹಾಡು ನಿಮಗಾಗಿ.

ಬಾಂಬೆ ಚಿತ್ರದ ಹಾಡನ್ನು ಕೇಳಿದ್ರಿ. ಮೆಹಬೂಬ್ ಅವರು ಬರೆದಿದ್ರು, ಎ ಆರ್ ರೆಹಮಾನ್ ಅವರು ಸಂಗೀತ ಇತ್ತು, ಕವಿತಾ ಕೃಷ್ಣಮೂರ್ತಿ ಮತ್ತು ಹರಿಹರನ್ ಅವರು ಈ ಹಾಡನ್ನು ಹಾಡಿದರು. ಮುಂದೆ ಕೇಳಿ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು. ಕುಣಾಲ್ ಗಾಂಜಾವಾಲ ಅವರು ಹಾಡಿರುವಂತಹ ಮರ್ಡರ್ ಚಿತ್ರದ ಹಾಡು, ಸೈಯದ್ ಖಾದ್ರಿ ಅವರ ಸಾಹಿತ್ಯ, ಅನುಮಲಿಕ್ ಅವರ ಸಂಗೀತ ಇದೆ ಹಾಡಿಗೆ. ಇದಾದ ನಂತರ ಓಂಕಾರ ಚಿತ್ರದ ಗುಲ್ಜಾರ್ ಅವರ ರಚನೆ, ವಿಶಾಲ್ ಭಾರದ್ವಾಜ್ ಅವರ ಸಂಗೀತದಲ್ಲಿ ಶ್ರೇಯಾ ಘೋಷಾಲ್ ಮತ್ತು ವಿಜಯ ಭಾರದ್ವಾಜ್ ಅವರು ಹಾಡಿರುವಂತಹ ಎರಡು ಗೀತೆಗಳು ನಿಮಗಾಗಿ ಬರ್ತಾ ಇದೆ.

ಇಆರ್ ರೆಹಮಾನ್ ಅವರ ಸಂಗೀತದಲ್ಲಿ ಜಾವೇದ್ ಅಖ್ತರ್, ಮಜ್ರೂಹ್ ಸುಲ್ತಾನ್ಪುರಿ ಅವರ ಸಾಹಿತ್ಯದಲ್ಲಿ ಉದಿತ್ ನಾರಾಯಣ್, ಕವಿತಾ ಕೃಷ್ಣಮೂರ್ತಿ ಮತ್ತು ಸ್ವರ್ಣಲತಾ ಅವರು ಹಾಡಿದ್ರಿ ಹಾಡಿನ ಪುಕಾರ್ ಚಿತ್ರದ ಹಾಡನ್ನ ನೀವೀಗ ಕೇಳಿದ್ರಿ. ಇಲ್ಲಿಗೆ ಇಂದಿನ

0: ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯ 10 ಗಂಟೆ ಆಗಿದೆ. ಈಗ ಕೇಳೋಣ ಸುದ್ದಿ ಮುಖ್ಯಾಂಶಗಳನ್ನು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಪಂದ್ಯಾವಳಿಗಳು ಹಾಗೂ ಅವುಗಳನ್ನು ಸುಗಮವಾಗಿ ಆಯೋಜಿಸಲು ಅಗತ್ಯವಿರುವ ಭದ್ರತೆಯ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆ 2026 ಮೊದಲ ಯಾತ್ರಿಕರ ತಂಡವನ್ನು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವೆ ಪವಿತ್ರಾ ಮಾರ್ಗರಿಟಾ ಅವರು ನವದೆಹಲಿಯಿಂದ ಅಧಿಕೃತವಾಗಿ ಬೀಳ್ಕೊಟ್ಟರು. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಮಾಹಿತಿಯ ಪ್ರಕಾರ ಮೊದಲ ತಂಡ ನಾಥೂಲಾ ಪಾಸ್ ಮೂಲಕ ಪ್ರಯಾಣಿಸಲಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ಭಾರತ 2031 ವೇಳೆಗೆ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ಮಲಿದೆ ಎಂದು ರಾಜ್ಯಸಭಾ ಸದಸ್ಯ ಡಾ ರಾಧಾಮೋಹನ್ ದಾಸ್ ಅಗರ್ವಾಲ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಗೊಂಡಿದ್ದು, ಸೊಳ್ಳೆಗಳ ಉತ್ಪತ್ತಿ ತಡೆಗಟ್ಟಲು ತೀವ್ರ ಲಾರ್ವಾ ಸಮೀಕ್ಷೆ ಹಾಗೂ ಸೊಳ್ಳೆ ನಿಯಂತ್ರಣದ ಜಂಟಿ ಕಾರ್ಯಾಚರಣೆ ಆರಂಭಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಸೂಚಿಸಿದ್ದಾರೆ. ಆರೋಗ್ಯ ಸಂಸ್ಥೆಗಳಲ್ಲಿ ರೋಗಿಗಳ ಸುರಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸೋಂಕು ತಡೆ ಮತ್ತು ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಅಗತ್ಯ ಎಂದು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕಿ ಡಾ ಪೂರ್ಣಿಮಾ ಆರ್ಟಿ ತಿಳಿಸಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡಿದ ಆಫ್ಘಾನಿಸ್ತಾನ 24.5 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 194 ರನ್ ಮಾಡಿದೆ. ಗೆಲುವಿನ ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 21.3 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 176 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಸಮಯ 10:03 ಆಗಿದೆ. ಈಗ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಪ್ರೇಮ ನಿನಾದ ಕಾರ್ಯಕ್ರಮ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ.

ಏನಪ್ಪ ಮೊದಲೇ ಹಾಡನ್ನು ಹಾಕಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನೋಡಿ, ಈ ಪ್ರೀತಿ ಪ್ರೇಮ ಸಂಬಂಧಗಳ ಈ ಸ್ವಭಾವ ಅನ್ನೋದೇನಿದೆ ಸಾಕಷ್ಟು ಬದಲಾಗಿದೆ. ಈ ಹಿಂದೆ ಏನಂತಾರೆ, ಈ ಬೇರ್ಪಡುವಿಕೆ ಬ್ರೇಕಪ್ ಅಂದರೆ ಅಲ್ಲಿ ದೊಡ್ಡ ಜಗಳ ಅಥವಾ ಕಿರ್ಚಾಟ, ಕಣ್ಣೀರು, ಆರೋಪ, ಪ್ರತ್ಯಾರೋಪಗಳು ಇರ್ತಾಯಿದ್ವು. ಈಗ ಇದರಲ್ಲಿ ಸೈಲೆಂಟ್ ಬ್ರೇಕಪ್ ಅನ್ನೋ ಹೊಸ ಟ್ರೆಂಡ್ ಶುರುವಾಗಿದೆಯಂತೆ. ಇಲ್ಲಿ ಸಂಬಂಧಗಳು ಯಾವುದೇ ದೊಡ್ಡ ಶಬ್ದ ಇಲ್ಲದೆ ಕೇವಲ ಒಂದು ಸಣ್ಣ ಪಿಸು ಮಾತಿನಂತೆ ಅಥವಾ ಸಂಪೂರ್ಣ ಮೌನದೊಂದಿಗೆ ಕೊನೆ ಆಗ್ತಾ ಇದೆ. ಇದನ್ನು ಎಮೋಷನಲ್ ಫೇಡಿಂಗ್ ಅಥವಾ ಸಾಫ್ಟ್ ಎಕ್ಸಿಕ್ಯೂಷನ್ ಅಂತ ಕೂಡ ಕರೀತಾರಂತೆ. ಅಂದರೆ ಸಂಗಾತಿ ನಮ್ಮ ಸಂಬಂಧ ಇಲ್ಲಿಗೆ ಮುಗೀತು ಅಂತ ನೇರವಾಗಿ ಹೇಳುವಂತಹ ಧೈರ್ಯ ಮಾಡೋದಿಲ್ವಂತೆ. ಇಲ್ಲಿ ಸಂಬಂಧ ಟೈರ್ನಲ್ಲಿ ಗಾಳಿ ಹೇಗೆ ನಿಧಾನವಾಗಿ ಹೊರ ಹೋಗುವಂತೆ ಕರಗ ಹೋಗುತ್ತಂತೆ. ಕೊನೆಗೆ ಅಲ್ಲಿ ಮೌನ ಹೊರತುಪಡಿಸಿ ಬೇರೇನೂ ಉಳಿಯೋದಿಲ್ವಂತೆ. ಸೈಲೆಂಟ್ ಬ್ರೇಕಪ್ ತಕ್ಷಣಕ್ಕೆ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಅತ್ಯಂತ ನಿಧಾನವಾಗಿ ಇದು ಆವರಿಸ್ಕೊಳ್ಳುತ್ತೆ.

ಎದೆಗಾರಿಕೆ ಚಿತ್ರದ ಹಾಡಿನ ಕೇಳಿದ್ರಿ. ಸಾಧು ಕೋಕಿಲ ಅವರು ಸಂಗೀತ ನೀಡಿ ಹಾಡಿದ್ರು. ಸುಮನ ಕಿತ್ತೂರ್ ಅವರ ಸಾಹಿತ್ಯ ಈ ಹಾಡಿಗಿತ್ತು. ಮೌನದಿಂದಲೇ ಕೊನೆಗೊಳ್ಳುವ ಸೈಲೆಂಟ್ ಬ್ರೇಕಪ್ ಬಗ್ಗೆ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ನೋಡಿ, ಆಸಕ್ತಿರಹಿತ ನಡವಳಿಕೆಯಂತೆ ಸಂಗಾತಿಗಳ ನಡುವೆ ಜಗಳಗಳು ಇರೋದಿಲ್ಲ, ನಗು ಖುಷಿನೂ ಇರೋದಿಲ್ಲ. ಜಗಳಾಡಿ ಏನು ಪ್ರಯೋಜನ ಅನ್ನೋ ಉದಾಸೀನತೆ ಮೂಡುತ್ತೆ. ಮತ್ತೆ ಸಂಬಂಧ ಸರಿಪಡಿಸೋಕೆ ಇಬ್ಬರಲ್ಲೂ ಯಾವುದೇ ಶಕ್ತಿ ಅಥವಾ ಆಸಕ್ತಿ ಉಳಿದಿರೋದಿಲ್ಲ. ಹೀಗಾಗಿ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳೋ ಗೋಜಿಗೆ ಹೋಗದೆ ಇಬ್ಬರು ಮೌನವಾಗಿ ದೂರ ಸರಿಯೋದೇ ರೇಸು ಅಂತ ಅವರು ಭಾವಿಸ್ತಾರಂತೆ.

0: ಮಾತನಾದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮಾತು ಹೆಚ್ಚು ಹಾಡು ನಡೀತಾ ಇದೆ ನಿಮಗಾಗಿ.
1: ಮೌನವಿ ಆಭರಣ ಮುಗುಳ್ನಗೆ ಶಶಿಕಿರಣ

ಪಿ ವಿ ಶ್ರೀನಿವಾಸ್ ಎಸ್ ಜಾನಕಿ ಅವರು ಹಾಡಿದ್ರಿ ಹಾಡನ ಮಮತೆ ಚಿತ್ರದ್ದು. ಆರ್ ಎನ್ ಜಿ ಗೋಪಾಲ್ ಅವರು ಬರೆದಿದ್ರು, ಸತ್ಯಮ್ ಅವರು ಸಂಗೀತ ನೀಡಿದರು. ಮೌನದಿಂದಲೇ ಕೊನೆಗೊಳ್ಳುವಂತಹ ಸೈಲೆಂಟ್ ಬ್ರೇಕಪ್, ವಿರಳವಾದ ಮಾತುಕತೆ. ಹೌದು, ಒಂದು ಕಾಲದಲ್ಲಿ ತಡರಾತ್ರಿವರೆಗೂ ನಡೀತಾ ಇತ್ತು ಆ ಆಳದ ಮಾತುಕತೆಗಳು. ಈಗ ಕೇವಲ ಮತ್ತೆ ವಾಟ್ಸಪ್ನ ಒಂದು ಥಮ್ಸಪ್ ಇಮೋಜಿಯೊಂದಿಗೆ ಬಂದು ನಿಂತಿರುತ್ತೆ. ಯಾವುದೇ ನಿರ್ದಿಷ್ಟ ಕಾರಣ ಇಲ್ಲದೆ ಇಬ್ಬರು ವ್ಯಕ್ತಿಗಳು ಒಬ್ಬರಿಂದೊಬ್ಬರು ಮಾನಸಿಕವಾಗಿ ದೂರವಾಗಲು ಕನೆಕ್ಟ್ ಆಗೋದನ್ನು ನಿಲ್ಲಿಸ್ತಾರೆ. ಮೆಸೇಜ್ಗಳು ಕಡಿಮೆ ಆಗುತ್ತೆ, ಫೋನ್ ಕರೆಗಳ ಅವಧಿ ಕಿರಿದಾಗುತ್ತೆ, ಕೊನೆಗೆ ಮಾತುಕತೆಯೇ ಇಲ್ಲದಂತಾಗಿ ಸಂಬಂಧ ತಾನಾಗಿಯೇ ಮುಕ್ತಾಯಗೊಳ್ಳುತ್ತೆ.

ನಂದಗೋಕುಲ ಚಿತ್ರದ ಹಾಡನ್ನು ಕೇಳಿದ್ರಿ. ಪಿ ಸುಶೀಲ್ ಅವರು ಹಾಡಿದ್ರು. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು. ಕೆಲಸದ ಒತ್ತಡ, ಹವ್ಯಾಸ ಅಥವಾ ನನಗೆ ಸ್ವಲ್ಪ ಸಮಯ ಬೇಕು ಅನ್ನೋ ನೆಪಗಳು ಹೆಚ್ಚಾಗುತ್ತೆ. ಈ ರೀತಿ ಮೌನದಲ್ಲಿ ಕೊನೆಗೊಳ್ಳುವ ಸೈಲೆಂಟ್ ಬ್ರೇಕಪ್ನಲ್ಲಿ ಸಂಬಂಧದಿಂದ ದೂರ ಸರಿಯೋಕೆ ಇದು ಅತ್ಯುತ್ತಮ ಮತ್ತು ಪ್ರಶ್ನಿಸಲಾಗದ ಆಯುಧವಾಗಿ ಬಳಕೆಯಾಗ್ತಾ ಇದೆಯಂತೆ.

ಮಹಾಪುರುಷ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಹಾಡಿಗಿತ್ತು.

ಹಂಸಲೇಖ ಅವರ ಸಾಹಿತ್ಯ ಸಂಗೀತದಲ್ಲಿ ಕುಮಾರ್ ಸಾನು ಅವರು ಹಾಡಿದ್ರು ಹೊಸ ಕಳ್ಳ ಹಳೆ ಕುಳ್ಳ ಚಿತ್ರಕ್ಕಾಗಿ. ಮೌನದಿಂದನೇ ಕೊನೆಗೊಳ್ಳುವಂತಹ ಸಂಬಂಧಗಳ ಬಗ್ಗೆ ಇಂದಿನ ಪ್ರೇಮ ನಿನಾದದಲ್ಲಿ ಸ್ವಲ್ಪ ಮಾತು, ಹೆಚ್ಚು ಹಾಡುಗಳು ಪ್ರಸಾರ ಆಗ್ತದೆ. ನೋಡಿ, ದೈಹಿಕ ಮತ್ತು ಭಾವನಾತ್ಮಕವಾಗಿ ದೂರ ಆಗ್ತಾರಂತೆ. ಅಂದರೆ ಪರಸ್ಪರ ತಬ್ಬಿಕೊಳ್ಳೋದು, ಕಣ್ಣಿಟ್ಟು ನೋಡೋದು, ಅಥವಾ ಕಷ್ಟದಲ್ಲಿದ್ದಾಗ ಕೈ ಹಿಡಿಯುವಂತಹ ಅಭ್ಯಾಸಗಳು ಸಂಪೂರ್ಣ ಮಾಯವಾಗುತ್ತಂತೆ. ಒನ್ ಸೈಡ್ ಎಫರ್ಟ್ ಅಂದರೆ ಕೊನೆಯಲ್ಲಿ ಸಂಬಂಧದ ಸಂಪೂರ್ಣ ಹೊರೆನ ನಾವೊಬ್ಬರೇ ಹೊರತಾ ಇದ್ದೀವಿ ಅನ್ನೋ ಭಾವನೆ ಮೂಡುತ್ತಂತೆ. ನಾನೇ ಮೊದಲು ಮೆಸೇಜ್ ಮಾಡಬೇಕು, ನಾನೇ ಪ್ಲ್ಯಾನ್ ಮಾಡಬೇಕು ಅನ್ನೋ ಭಾವನೆ ಮೂಡುತ್ತಂತೆ. ಸಂಗಾತಿ ಅಲ್ಲಿ ಕೇವಲ ಒಬ್ಬ ಮೂಕ ಪ್ರೇಕ್ಷಕನಂತೆ ಇರ್ತಾರೆ. ಕೆಲಸದಲ್ಲಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತೆ ಸಂಬಂಧದಲ್ಲೂ ಕೇವಲ ಹೆಸರಿಗಷ್ಟೇ ಜೊತೆಯಾಗಿರ್ತಾರೆ. ಆದರೆ ಯಾವುದೇ ಪ್ರೀತಿ, ಕಾಳಜಿ ಅಥವಾ ಭವಿಷ್ಯದ ಯೋಜನೆಗಳು ಅಲ್ಲಿರೋದಿಲ್ಲ. ಕೊನೆಗೊಂದು ದಿನ ಇದು ಅಧಿಕೃತವಾಗಿ ಮುರಿದು ಬೀಳುತ್ತೆ.

ಉದ್ಭವ ಚಿತ್ರದ ಹಾಡಿದಾಗಿತ್ತು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಮೈಸೂರು ಗೋಪಿ ಅವರ ಸಂಗೀತದಲ್ಲಿ ಬಿ ಆರ್ ಛಾಯಾ ಮತ್ತು ಮನೋಹರ್ ಅವರು ಈ ಹಾಡನ್ನು ಹಾಡಿದರು. ಈಗ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಮಧು ಬಾಲಕೃಷ್ಣ ಅವರು ಹಾಡಿದ್ದಾರೆ. ಒಂದಾಗೋಣ ಬಾ ಚಿತ್ರದ ಹಾಡು ನಿಮಗಾಗಿ.

ಅಂತಹ ಪ್ರಯತ್ನ ಅಂತೆ. ಹೆಚ್ಚಿನ ಜನರಿಗೆ ಎದುರುಗಿರೋರ ಕೋಪ ಅಥವಾ ಕಣ್ಣೀರನ್ನ ಎದುರಿಸೋ ಧೈರ್ಯ ಇರೋದಿಲ್ಲ. ಆ ಕಠಿಣ ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಂಬಂಧನ ಇಳಿತಾ ಹೋಗ್ತಾರೆ. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯ ಅರಿವು ಕೂಡ ಹೆಚ್ಚಾಗಿದೆ. ಹಾಗಾಗಿ ಅವರು ಕೆಲವರು ಇದನ್ನು ದುರುಪಯೋಗ ಕೂಡ ಪಡಿಸ್ಕೊಳ್ತಾ ಇದ್ದಾರೆ. ನನಗೆ ಸದ್ಯಕ್ಕೆ ಇದನ್ನು ಎದುರಿಸುವಂಥ ಸಾಮರ್ಥ್ಯ ಇಲ್ಲ ಅಥವಾ ನನ್ನ ಶಾಂತಿಗಾಗಿ ನಾನು ದೂರ ಇದ್ದೇನೆ ಅನ್ನುವಂಥ ಪ್ರಬುದ್ಧ ಮಾತುಗಳನ್ನಾಡಿ ಜವಾಬ್ದಾರಿಯಿಂದ ದೂರ ಹೋಗ್ತಾ ಇದ್ದಾರಂತೆ. ಈ ಡೇಟಿಂಗ್ ಆ್ಯಪ್ಗಳ ಜಗತ್ತಿನಲ್ಲಿ ಒಂದು ಸಂಬಂಧದಲ್ಲಿ ಸಮಸ್ಯೆ ಬಂದರೆ ಅದನ್ನು ಸರಿಪಡಿಸುವಂತಹ ಶ್ರಮ ಯಾರಿಗೂ ಬೇಕಾಗಿರುವಂತೆ. ಒಬ್ಬರು ಹೋದರೆ ಇನ್ನೊಬ್ಬರು ಸಿಗ್ತಾರೆ ಅನ್ನೋ ಈ ಡಿಜಿಟಲ್ ಆಲೋಚನೆಯ ಭ್ರಮೆಯು ಅವರನ್ನು ಆವರಿಸಿರುತ್ತಂತೆ. ನೇರವಾಗಿ ಬ್ರೇಕಪ್ ಮಾಡಿಕೊಂಡ್ರೆ ತಾವು ಎಲ್ಲಿ ಕೆಟ್ಟವರಾಗ್ಬಿಡ್ತೀವೋ ಅನ್ನೋ ಭಯಕ್ಕೆ ಸದ್ದಿಲ್ಲದೆ ದೂರ ಸರಿದು ಎದುರಿನ ವ್ಯಕ್ತಿಯೇ ಬೇಸತ್ತು ಬ್ರೇಕಪ್ ಘೋಷಿಸುವಂತೆ ಅವರು ಪರಿಸ್ಥಿತಿ ಸೃಷ್ಟಿಸ್ತಾರಂತೆ.

ಪಲ್ಲವಿನ ಪಲ್ಲವಿ ಚಿತ್ರದ ಹಾಡು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿದ್ರು. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತದಲ್ಲಿ. ಮನೋವೈಜ್ಞಾನಿಗಳ ಪ್ರಕಾರ ಜಗಳ ಆಡಿ ಆಗೋ ಸಾಂಪ್ರದಾಯಿಕ ಬ್ರೇಕಪ್ಗಿಂತ ಈ ಸೈಲೆಂಟ್ ಬ್ರೇಕಪ್ ಮನುಷ್ಯನಿಗೆ ಹೆಚ್ಚು ಮಾನಸಿಕ ಹಾನಿ ಉಂಟು ಮಾಡುತ್ತಂತೆ. ಈ ನೇರ ಬ್ರೇಕಪ್ನಲ್ಲಿ ಕನಿಷ್ಠ ಪಕ್ಷ ನಮ್ಮ ಕಾರಣ ಆದರೂ ತಿಳಿಯುತ್ತೆ, ನೋವಾದರೂ ಸಹ ಮನಸ್ಸು ಅದನ್ನು ಒಪ್ಪಿ ಮುಂದೆ ಸಾಗುತ್ತೆ. ಆದರೆ ಈ ನಿಶ್ಶಬ್ದ ಬ್ರೇಕಪ್ನಲ್ಲಿ ಯಾವುದೇ ಸ್ಪಷ್ಟತೆ ಇರೋದಿಲ್ವಂತೆ. ಮೆದುಳು ಆ ನಷ್ಟನ ಅರ್ಗಿಸ್ಕೊಳ್ಳೋಕೆ ಪರದಾಡುತ್ತಂತೆ. ಇದರಿಂದಾಗಿ ವ್ಯಕ್ತಿ ಸದಾ ಆತಂಕ ಅಥವಾ ಗೊಂದಲದಲ್ಲಿ ಬದುಕಬೇಕಾಗುತ್ತಂತೆ. ನಂದೇನಾದರೂ ತಪ್ಪಾಗಿದೆಯಾ, ಅವ್ರು ಬ್ಯುಸಿ ಇದ್ದಾರಾ, ಅಥವಾ ನನ್ನನ್ನು ದ್ವೇಷಿಸ್ತಾ ಇದ್ದಾರಾ ಅಂತ ದಿನದ 24 ಗಂಟೆನೂ ಯೋಚಿಸಿ ತಮಗೆ ತಾವೇ ಮಾನಸಿಕ ಹಿಂಸೆ ನೀಡ್ಕೊಳ್ತಾರಂತೆ. ಇದು ವ್ಯಕ್ತಿಯ ಆತ್ಮವಿಶ್ವಾಸ, ಸ್ವಯಂ ಮೌಲ್ಯನ ಸಂಪೂರ್ಣವಾಗಿ ಕುಗ್ಗಿಸ್ಬಿಡುತ್ತಂತೆ. ಆಧುನಿಕ ಜಗತ್ತಿನಲ್ಲಿ ಸಂವಹನದ ಕೊರತೆ ಮತ್ತು ಭಾವನಾತ್ಮಕ ಬಂಧ ಕಡಿಮೆಯಾಗ್ತಿರೋದಕ್ಕೆ ಇದೇ ಪ್ರಮುಖ ಕಾರಣ ಅಂತ ಕೂಡ ಹೇಳಿದ್ದಾರೆ.

0: ಮಯೂರ ಚಿತ್ರದ ಹಾಡನ್ನ ಕೇಳಿದ್ರಿ. ಎಸ್ ಜಾನಕಿ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ರು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ. ಇಲ್ಲಿಗೆ ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಂದೇಶ ಕಳಿಸಿದಂತಹ ಹಾಗೆ ಕಾರ್ಯಕ್ರಮ ಕೇಳಿಸಿಕೊಂಡ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜನಸಂಖ್ಯಾ ಬದಲಾವಣೆಯ ಕುರಿತು ದೆಹಲಿಯಲ್ಲಿಂದು ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಿತು. ಸಭೆಯಲ್ಲಿ ಅವರು ಗಡಿ ಜಿಲ್ಲೆಗಳಲ್ಲಿನ ಜನಸಂಖ್ಯಾ ಬದಲಾವಣೆಗಳನ್ನು ಅಧ್ಯಯನ ಮಾಡುವಂತೆ ಹಾಗೂ ಗಡಿ ಪ್ರದೇಶಗಳು, ಮೆಟ್ರೋ ನಗರಗಳು ಮತ್ತು ಕೈಗಾರಿಕಾ ಪಟ್ಟಣಗಳಿಗೆ ಭೇಟಿ ನೀಡಿ ಮೌಲ್ಯಮಾಪನ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ರಾಜ್ಯದಲ್ಲಿನ ಮಳೆ, ಬೆಳೆ, ರಸಗೊಬ್ಬರ ಪೂರೈಕೆ, ಸಿಎಸ್ಆರ್ ಶಾಲೆಗಳು, ಕಾನೂನು ಸುವ್ಯವಸ್ಥೆ, ಎಸ್ಐಆರ್ ಮತ್ತಿತರ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಇಂದು ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಬ್ರಿಕ್ಸ್ ರಾಷ್ಟಗಳು ವಿಶ್ವದ ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಭಾಗವನ್ನು ಪ್ರತಿನಿಧಿಸುತ್ತವೆ ಮತ್ತು ಜಾಗತಿಕ ಕೃಷಿ ಉತ್ಪಾದನೆಯ ಸುಮಾರು ಶೇಕಡ 42% ಕೊಡುಗೆ ನೀಡುತ್ತವೆ ಎಂದು ಹೇಳಿದ್ದಾರೆ. ಮುಂದಿನ ವಾರ ಫ್ರಾನ್ಸ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರನ್ನು ಭೇಟಿಯಾಗಲಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ. ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ಪೌರಕಾರ್ಮಿಕರ ಅಥವಾ ನಗರಸಭೆಯ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ತಿಳಿಸಿದ್ದಾರೆ. ಸ್ಪೇಸ್ ಎಕ್ಸ್ನ ಒಡೆಯ ಎಲಾನ್ ಮಸ್ಕ್ ವಿಶ್ವದ ಮೊದಲ ಟ್ರಿಲಿಯೇನಿಯರ್ ಆಗಿ ಹೊರಹೊಮ್ಮಿದ್ದಾರೆ. ಸ್ಪೇಸ್ ಎಕ್ಸ್ನ ಷೇರು ಮಾರುಕಟ್ಟೆ ಪ್ರವೇಶವು ಕಂಪನಿಯ ಮೌಲ್ಯಮಾಪನವನ್ನು ದಾಖಲೆಯ 2.1 ಟ್ರಿಲಿಯನ್ ಡಾಲರ್ಗಳಿಗೆ ಏರಿಕೆಯಾದ ಬಳಿಕ ಅವರು ವಿಶ್ವದ ಶ್ರೀಮಂತ ಉದ್ಯಮಿಯಾಗಿದ್ದಾರೆ. ಆಸ್ಟ್ರೇಲಿಯನ್ ಓಪನ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಭಿಯಾನ ಇಂದು ಅಂತ್ಯಗೊಂಡಿದೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಮಹಿಳೆಯರ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಸೋತು ಪಂದ್ಯಾವಳಿಯಿಂದ ಹೊರನಡೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.
0: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಈಗ ವೇಳೆ 11:06 ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ ಆಗುತ್ತೆ. ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಶ್ರೀಗೌರಿ. ಮತ್ತೆ ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ಪ್ರೀತಿಯ ಕೇಳುಗರೇ, ನಿಮ್ಮೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.